0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚಿ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಇದು. ಕೆಎಲ್ಇ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಶುದ್ಧ ನೀರು ಇದ್ದರೂ ಕೆಸರನ್ನ ಎಬ್ಬಿಸಿ ನೀರು ಕುಡಿಯುವ ಎಮ್ಮೆಗೆ ಶುದ್ಧ ನೀರಿನ ಮಹತ್ವ ಅರಿಯಲು ಹೇಗೆ ಸಾಧ್ಯವಿಲ್ಲವೋ ಹಾಗೆಯೇ ಅಸಮಾಧಾನದಿಂದ ಬದುಕುವವರಿಗೆ ಸಮಾಧಾನದ ಮಹತ್ವ ಅರಿವಿಗೆ ಬರಲು ಎಂದಿಗೂ ಸಾಧ್ಯವಿಲ್ಲ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಬುಧವಾರ. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 to 6:50 ಕನ್ನಡ ಭಕ್ತಿಗೀತೆಗಳು ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 to 7:00 ಪ್ರಸಾರವಾಗಲಿದೆ ಚಿಂತನ ಕಾರ್ಯಕ್ರಮ. 7:00 to 7:15 ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ. 7:15 to 7:30 ಸಂಸ್ಕೃತಂ ವದಾಮಃ. 7:30 to 8:00 ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿಗೀತೆಗಳ ಕಾರ್ಯಕ್ರಮ. 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ. 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ. 8:30 to 9:00 ಕೆಎಲ್ಇ ಔಷಧಿ ಜ್ಞಾನ ಸರಣಿ ಜಾಗೃತಿ ಕಾರ್ಯಕ್ರಮ. 9:00 to 9:30 ವಿಶೇಷ ಕಾರ್ಯಕ್ರಮಗಳು. 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ. 12:00 to 12:30 ಜನಪದ ಸಿರಿ ಕನ್ನಡ ಜನಪದ ಗೀತೆಗಳ ಕಾರ್ಯಕ್ರಮ. 12:30 to 1:00 ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ. 1:00 to 1:30 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು. 1:30 to 2:00 ಮಹಿಳಾ ಜಗತ್ತು ಮರಾಠಿ ಸಮಯದಲ್ಲಿ. 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ. 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4:00 to 4:30 ಭಾಷಾ ಸಂಗಮ ಕಾರ್ಯಕ್ರಮ. 4:30 to 5:00 ಪ್ರಸಾರವಾಗಲಿದೆ ಸಂಧ್ಯಾ ಸಮಯ. 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ. 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ನಮಸ್ಕಾರ. ಭಗವಂತನ ಮೇಲೆ ನಮಗಿರುವ ನಂಬಿಕೆಯು ಬದುಕಿನ ಹೊಸ ದಾರಿಯಲ್ಲಿ ನಡೆಯಲು ಹಾದಿಯಾಗುತ್ತೆ. ದೈವ ನಂಬಿಕೆ, ದೈವ ಆರಾಧನೆ ನಮ್ಮ ಸಂಸ್ಕೃತಿಯ ಭಾಗ. ಇದೀಗ ಪ್ರಸಾರವಾಗಲಿದೆ ಭಕ್ತಿಗೀತೆಗಳ ಕಾರ್ಯಕ್ರಮ ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ಮಳಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ, ಪಂಕಜ ಲೋಚನ ಪದ್ಮಿನಿ ರಮಣ ಪಾಯಿ ಪಾ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವನಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಶರಣು ಶರಣು ಸತ್ಯನಾರಾಯಣ ಸಕಲ ಜೀವರಿಗೂ ನೀನೇ.

ಸಂಗೀತ ಸುಧಾ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಸಪ್ತಾದ್ರಿ ಸುಖವಾಸ ಶ್ರೀ ವೆಂಕಟೇಶ, ಕಾರುಣ್ಯ ನಿಜಮೂರ್ತೆ ಹೇ ಶ್ರೀನಿವಾಸ.

ಸಂಗೀತ ಸುಧಾ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ಮಣುಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಶೇಷಾದ್ರಿವಾಸ, ಶ್ರೀ ತಿರುಮಲೇಶ, ಭಕ್ತ ಜನ ಮಂದಾರ, ಹೇ ಶ್ರೀ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಮನೋಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಅದು ಅದು ಕರೆಯುತ್ತ.

0: ಇದೀಗ ಪ್ರಸಾರವಾಗಲಿದೆ ಚಿಂತನ ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಲಿದ್ದಾರೆ ಹಿರೇಮಗಳೂರು ಶ್ರೀ ಕಣ್ಣನವರು.
1: ಇರದ ನಾಳೆಯ ಕುರಿತು ಚಿಂತಿಸುತ್ತ ಕೂರದಿರು, ಇದೆ ಇಂದು ನಿನಗಾಗಿ, ಮರೆಯದಿರು ಅದನ್ನು. ಒಂದೊಂದು ಇಂದುಗಳ ಸಂಕಲನ ಸವಿಗನಸು, ಅಪ್ಪಿಕೋ ಈ ದಿನವ ಮುದ್ದುರಾಮ, ಕಲಾಯ ತಸ್ಮೈ ನಮಃ ಅನ್ನುತ್ತಾ ಕಲಾಹರಣ ಮಾಡಬೇಡಿ, ಎಚ್ಚರಿಕೆಯಿಂದ ಹೆಜ್ಜೆ ಇರಿಸಿ. ನೀವೆಲ್ಲಿದ್ದೀರಿ, ಹೇಗಿದ್ದೀರಿ, ಹೇಗಿರಬೇಕು, ಹೇಗಿದ್ದರೆ ಚೆನ್ನ, ಹೇಗಾಗಬೇಕು ಅನ್ನುವುದನ್ನೆಲ್ಲ ದೊರೆತ ಕಾಲದೊಳಗೆ ಚಿಂತಿಸಿ ಇವತ್ತಿನ ದಿನವನ್ನು ಅಪ್ಪಿಕೊಳ್ಳುವುದರ ಮೂಲಕ ಒಪ್ಪಿಕೊಂಡರೆ ಬದುಕು ಬೇವಾಗುವುದಿಲ್ಲ, ಬೆಲ್ಲವಾಗುತ್ತದೆ ಎನ್ನುತ್ತಾನೆ. ಇರದ ನಾಳೆಯ ಕುರಿತು ಚಿಂತಿಸಿ ಕೂರದಿರು ಎಂದು ಬಿಟ್ಟ. ನಿಜ, ಮುಂದೇನು ಮತ್ತೇನು, ಇಂದಿಗ ಮಾತೇಕೆ, ಸಂದರ್ಭ ಬರಲಿ ಬಂದಾಗ ಚಿಂತೆ. ಹೊಂದಿಸುವನಾರು ನಿನ್ನಾಳಲ್ಲ, ಇಂದಿಗಿಂದಿನ ಬದುಕು ಮಂಕುತಿಮ್ಮ. ಕಾಲ ಉರುಳುತ್ತದೆ, ಬದುಕಿನಲ್ಲಿ ಉರುಳಾಗುತ್ತದೆ, ಉಸಿರಾಗುತ್ತದೆ, ಹಸಿರಾಗುತ್ತದೆ, ಹೆಸರಾಗುತ್ತದೆ, ಕೆಸರಾಗುತ್ತದೆ. ಜೀವನವನ್ನು ಮರೆಯಿಸುವವನು ಕಾಲನೆ, ಮೆರೆಯಿಸುವವನು ಕಾಲನೆ. ಮುಂದೂಡದಿರು ನೀನು ಅಂದಿನಂದಿನ ಕಾರ್ಯ, ಜಡತೆ ಹಿಂದೆಳೆಯುವುದು ನಿನ್ನ ಮುನ್ನಡೆಯ. ಅಂತರಂಗದ ಶಿಸ್ತು ದಿನದುಡಿಮೆಗೆ ಉಪಕಾರಿ, ನಾಳೆ ಎಂದರೆ ಕೇಡು ಮುದ್ದುರಾಮನ್. ಹಾಗಾಗಿ ಇವತ್ತು ದೊರೆತ ಕಾಲದಲ್ಲಿ ನೀ ಏನು ಕಾರ್ಯವನ್ನು ಮಾಡಬೇಕೋ ಸಂಕಲ್ಪಿಸಿ ಅದರಂತೆ ಬೆಳೆಸು. ಎದ್ದೊಡನೆ ಅದಕ್ಕೆ ನಾವು ಮಾಡಬೇಕಾದದ್ದು ಶುದ್ಧ ಸಂಕಲ್ಪ. ಯಾವಾಗ ಶುದ್ಧ ಸಂಕಲ್ಪ ಮಾಡುತ್ತೇವೋ ಆಗ ಸಿದ್ಧಿ ಸಂಕಲ್ಪವಾಗುತ್ತೆ ನಮ್ಮ ಕೈಂಕರ್ಯ. ಕಾಲ ಎಂದು ಹೇಳುವ ವಸ್ತುವೇ ಜೀವನ. ಕಳೆದು ಹೋದ ಕಾಲ ಹಿಂತಿರುಗಿ ಬರುವುದಿಲ್ಲ, ಕಾಲದ ಸದುಪಯೋಗ ಪಡೆದವರೇ ಜಾಣರು. ನಮ್ಮ ಬದುಕಿನ ಶ್ರೇಷ್ಠ ಸಲಹೆಗಾರ ಕಾಲ. ಇವನು ನಿಂತ ನೀರಲ್ಲ, ನಿಂತಲ್ಲಿ ನಿಲ್ಲುವುದಿಲ್ಲ. ಇವನೇ ಆರ್ಯ, ಇವನೇ ಸೂರ್ಯ, ಇವನದ್ದೇ ಶೌರ್ಯ. ಹರಿಯುತ್ತಿರುವ ಪ್ರವಾಹವೆಂದರೆ ಕಾಲನೇ. ಯಾವ ಅಡೆತಡೆಯಿಲ್ಲದ ಪಯಣ ಇಲ್ಲಿಯವರೆಗೆ ಈತನದೇ. ಯಮಗಂಡ ಕಾಲ, ಗುಳಿಕಾಲ, ರಾಹುಕಾಲ, ಪ್ರಾತಃಕಾಲ, ಮಧ್ಯಾಹ್ನ ಕಾಲ, ಸಂಧ್ಯಾಕಾಲಗಳೆಲ್ಲ ಇವನ ಕೈಕಾಲುಗಳೇ. ನಾ ಆಡಿಸಿದಂತೆ ಆಡುವೆ ನೀನು ಎನ್ನುವ ಪಲ್ಲವಿಯ ರಾಗ ಈತನದೇ. ಈತನಿತ್ತಿರುವ ಅವಧಿಯೊಳಗೆ ಅಯೋಗ್ಯರಾಗದೆ ಯೋಗ್ಯವಾಗಿ ಬದುಕಿದರೆ ನಮ್ಮ ಬದುಕು ಅಜರಾಮರ. ಕಳೆಯುವ ಲೆಕ್ಕದ ಒಡೆಯ ಈತ, ನೆನಪಿಸಿಕೊಳ್ಳಿ ಸ್ವಾಮಿ, ಕೂಡುವ ಲೆಕ್ಕದವನಲ್ಲ. ಈತನಿಗೆ ಕೂಡುವ ಲೆಕ್ಕವೇ ಗೊತ್ತಿಲ್ಲ, ಓಡುವ ಲೆಕ್ಕ ಮಾತ್ರ ಗೊತ್ತು. ಆದಿ ದಿವಸದಿಂದ ಈ ಜಗತ್ತನ್ನು ಮೈನಸ್ ಅಂಶದಲ್ಲೇ ಮುನ್ನಡೆಸುತ್ತಿರುವ ಮೇಜರ್ ರೋಲಿನ ಮಹಾ ಮೇಜರ್ ಎಂದರೆ ಇವನೇ. ಈ ಕಾಲನಿಗೆ ಕರುಣೆ ಇಲ್ಲ, ಬಂಧು ಮಿತ್ರ ಜ್ಞಾತಿಗಳ ಸಂಬಂಧವಿಲ್ಲ. ಈತ ಸರ್ವತಂತ್ರ ಸ್ವತಂತ್ರ. ಇಂದು ಗೊಂಬೆಯ ಬಯಕೆ, ನಾಳೆ ಕಾಮಿನಿ ಆಸೆ, ಕನಕ ಪದವಿಯ ಚಿಂತೆ, ವಯಸ್ಸು ಬಲಿತಂತೆ. ತನ್ನತ ಅರಿವುದಕ್ಕೆ ಸಮಯವೆಲ್ಲಿದೆ ಇಲ್ಲಿ, ಕಾಲ ಬಲು ಸೀಮಿತವೋ ಮುದ್ದುರಾಮ. ನಮ್ಮ ಬಯಕೆಗಳಿಗೊಂದು ಇತಿ ಇಲ್ಲ, ಮಿತಿ ಇಲ್ಲ. ಆದರೆ ಕಾಲನಿಗೆ ಪರಿವೆಯೇ ಇಲ್ಲ, ಅವನು ಯಾವ ಕ್ಷಣಕ್ಕೆ ಬಂದು ಬೇಕಾದರೂ ಕರೆದೊಯ್ದು ಬಿಡುತ್ತಾನೆ. ಏನೆಲ್ಲ ನಾವು ಯೋಚಿಸಿದರೂ ನಮ್ಮ ಬಾಳಿನ ಕರುಳಿಗೆ ಕಾಲನೇ ಕೊರಳು, ಕಾಲನೇ ಉರುಳು. ಅರಳಿದವರನ್ನು ಕೆರಳಿದವರನ್ನು ಉರುಳಿಸುವವನಿವನೇ. ಇವನ ಆಸನವೇ ಶವಾಸನ, ಇವನ ಗದ್ದುಗೆಯೇ ತನ್ನದೇ ಆದ ಸಿಂಹ.

0: ಶಾಸನ. ಸಾಲ ಕೊಟ್ಟವನನ್ನು, ಸಾಲ ಪಡೆದವನನ್ನು, ಸಾಲ ಕೊಟ್ಟು ಸಾಲ ಪಡೆದು ತಪ್ಪಿಸಿಕೊಂಡವನನ್ನು ಶೂಲಕ್ಕೇರಿಸುವವನು ಕಾಲನೆ. ಇವನ ವಿದ್ಯುತ್ ಸ್ಪರ್ಶಕ್ಕೂ, ನಮ್ಮಲ್ಲಿ ಬದುಕುವ ನಮ್ಮ ಬಾಳಿನ ಪ್ರೇಮ ಸ್ಪರ್ಶಕ್ಕೂ ಈತನ ನಡುವೆ ಏನಯ್ಯ ವ್ಯತ್ಯಾಸ? ಒಂದು ಮುಟ್ಟಿದರೆ ಶವ, ಮತ್ತೊಂದು ಮುಟ್ಟಿದರೆ ವಶ. ಶವ ಮತ್ತು ವಶವನ್ನು ಯಶವಾಗಿಸಿಕೊಳ್ಳುವ ಶಿವನಾಗಿರುವ ಕಾಲನಿಗೆ ಒಳಿತು ಎಸಗು ಅಂತ ಕರೆದರೆ ಸಾಕು, ಮುಂದೂಡದಿರು ಎಚ್ಚರಿಕೆಯಿಂದ ಎನ್ನುತ್ತಾನೆ. ಒಳಿತೆಸಗು ಅಂದಂದೇ ಮುಂದೂಡದಿರು ಒಳಿತ, ನಾಳೆ ನೀ ಮಾಡುವುದ ಮಾಡಿ ಮುಗಿಸಿಂದು. ಇಂತಿರಲು ಉದ್ವೇಗ ಭೇದ ಭಾವಗಳೇಕೆ, ಇದೆಯೋ ಇಲ್ಲವೋ ನಾಳೆ ಮುದ್ದುರಾಮನ್. ಹಾಗಾಗಿ ನಾವು ಪ್ರತಿನಿತ್ಯವೂ ಕೂಡ ಕಾಲಹರಣ ಮಾಡುವಂತಿಲ್ಲ. ಕಾಲಹರಣ ಮಾಡುವವನು ಕಾಲನೇ. ನಾವು ಕಾಲವ್ಯಯ ಮಾಡಬಾರದು, ಕಾಲವನ್ನು ಇರುವಷ್ಟು ಹೊತ್ತಿನಲ್ಲಿ ಆಯವ್ಯಯ ಮಾಡಿಕೊಳ್ಳಬೇಕು. ಅವನ ಕರೆಗಾಗಿ ಕಾಯುತ್ತ ಕುಳಿತಿರುವವರು ನಾವು. ಹಾಗೆ ನಾವು ಇರುವಷ್ಟು ಹೊತ್ತಿನಲ್ಲೇ ಪುರುಷರು ಪುರುಷೋತ್ತಮರಾಗಿ ಬಾಳಿ ಹೋಗಬೇಕು. ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು, ಕಾಲ ಕಳೆದರೆ ಹೋಯಿತು ಎನ್ನುವ ಮಾತಿನ ಅರ್ಥ ತಿಳಿದರೆ ಸಾಕು, ಬದುಕಿನ ಬೆಲೆ ತಿಳಿದಂತೆ. ಸಾಧನೆಗಾಗಿ ಬದುಕು, ವೇದನೆಗಾಗಿ ಅಲ್ಲ. ಆದ್ದರಿಂದ ಕಾಲನ ಮುಂದೆ ನಾವು ಮಾತಾಡಿಕೊಳ್ಳಬೇಕಾದದಿಷ್ಟೆ. ಜಗವೇ ದೇಗುಲ, ಜೀವದೇವನು, ಜೀವನವೇ ಆರಾಧನೆ. ಹಗಲು ದೀಪವು, ರಾತ್ರಿ ಅಕ್ಷತೆ, ಗೈದುದೆಲ್ಲ ಸಾಧನೆ. ಕಾಲನ ಮುಂದೆ ವೇದನೆಗೆ ಕುಳಿತುಕೊಳ್ಳದಲೇ ಸಾಧನೆಯ ಪಥದಲ್ಲಿ ಹೆಜ್ಜೆ ಇರಿಸಿದರೆ ಕಾಲವೆಂದರೆ ಇಂದು, ಕಾಲವೆಂದರೆ ಇಂದು, ಕಾಲವೆಂದರೆ ಇಂದು.
1: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಇಂದಿನ ಚಿಂತನದಲ್ಲಿ ಮಾರ್ಗದರ್ಶನ ನೀಡಿದವರು ಹಿರೇಮಗಳೂರು ಶ್ರೀ ಕಣ್ಣನ್ ಅವರು.
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
3: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ, ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
3: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ.
1: ಓಂ ನಮೋ ಭಗವತಿ ವಾಸುದೇವ.

ಆಯ ಹರೇ ಕೃಷ್ಣ, ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತ ರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಿನ್ನೆ ಎಪಿಸೋಡ್ನಲ್ಲಿ ನಾವು ಅರ್ಥ ಮಾಡಿಕೊಂಡು ಹೇಗೆ ಶ್ರೀಕೃಷ್ಣ ಅರ್ಜುನನಿಗೆ ಹೇಳುತ್ತಾರೆ, ಈ ಭಕ್ತಿ ಮಾರ್ಗದಲ್ಲಿ ಆಧ್ಯಾತ್ಮಿಕ ಜೀವನದಲ್ಲಿ ನಷ್ಟವಾಗಲಿ ಕುಗ್ಗುವುದಾಗಲಿ ಇಲ್ಲ, ಸ್ವಲ್ಪವೇ ಸ್ವಲ್ಪ ಪ್ರಗತಿಯು ಕೂಡ ಮಹಾಭಯದಿಂದ ಮನುಷ್ಯನನ್ನ ಕಾಪಾಡುತ್ತದೆ. ಯಾಕೆಂದ್ರೆ ಆಧ್ಯಾತ್ಮಿಕ ಜೀವನ, ಆಧ್ಯಾತ್ಮಿಕತೆ ಅನ್ನುವಂಥದ್ದು ಅದರಲ್ಲಿ ನಷ್ಟ ಅನ್ನುವಂಥದ್ದು ಇಲ್ಲ, ಅದನ್ನ ಮುಂದುವರಿಸುವಂತ ಅವಕಾಶ ದೊರಕುತ್ತದೆ ಅನ್ನೋದನ್ನ ಭಗವಂತ ಹೇಳ್ತಾರೆ. ಈ ಜನ್ಮ ಅಲ್ಲ, ಮುಂದಿನ ಜನ್ಮದಲ್ಲಿ ಕೂಡ ಭಕ್ತಿ ಮಾರ್ಗವೇ ಹಾಗೆ ಅನ್ನೋದನ್ನ ಭಗವಂತ ಹೇಳ್ತಾರೆ. ಆದರೆ ಕೆಲವರು ಏನು ಮಾಡ್ತಾರೆ, ಈಗ ವೇದಗಳ ಕರ್ಮಕಾಂಡ ವಿಭಾಗದಿಂದ ಅವರು ಮೋಹಿತರಾಗುತ್ತಾರೆ. ವೇದಗಳಲ್ಲಿ ಮೂರು ಭಾಗಗಳಿವೆ, ಒಂದು ಕರ್ಮಕಾಂಡ, ಇನ್ನೊಂದು ಜ್ಞಾನಕಾಂಡ, ಮತ್ತೊಂದು ಉಪಾಸನಾ ಕಾಂಡ. ಸೊ ಕರ್ಮಕಾಂಡ ಕಾಮ್ಯಕರ್ಮದ ಬಗ್ಗೆ ಹೇಳುತ್ತದೆ, ಜ್ಞಾನಕಾಂಡ ಉಪನಿಷತ್ತುಗಳು ಜ್ಞಾನದ ಬಗ್ಗೆ, ಪರಮ ಸತ್ಯದ ಬಗ್ಗೆ

ಜ್ಞಾನವನ್ನ ನಮಗೆ ತಿಳಿಸುತ್ತದೆ. ಅದಾದ್ಮೇಲೆ ಉಪಾಸನ ಕಾಂಡ ಭಕ್ತಿಯ ಬಗ್ಗೆ ನಮಗೆ ಹೇಳುತ್ತದೆ. ಭಗವಂತನ ಜೊತೆ ನಾವು ಹೇಗೆ ಕನೆಕ್ಟ್ ಆಗಬೇಕು ಅನ್ನೋದರ ಬಗ್ಗೆ ಉಪಾಸನ ಕಾಂಡ ನಮಗೆ ಹೇಳುತ್ತದೆ. ಆದ್ರೆ ಕೆಲವರು ಏನು ಮಾಡ್ತಾರೆ, ವೇದಗಳ ಮೊದಲ ಭಾಗ ಕರ್ಮಕಾಂಡವೇ ಇದು ನಿಜವಾದ ಗುರಿ ಜೀವನದ್ದು ಅಂತ ತಿಳಿದುಕೊಂಡು ಕಾಮ್ಯಕರ್ಮದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ಳುತ್ತಾರೆ. ಅವರು ಆ ಅಲಂಕಾರದ ಮಾತುಗಳಿಗೆ ಮೋಹಗೊಳ್ಳುತ್ತಾರೆ. ಸೊ ಇಂದ್ರಿಯ ತೃಪ್ತಿ ಪಡೆಯುವ ಒಂದು ಆ ವಿಷಯಗಳಿಂದ ಅವರು ಆಕರ್ಷಿತರಾಗುತ್ತಾರೆ. ಕಾಮ್ಯಕರ್ಮ ಅಂದರೆ ಅದರಲ್ಲಿ ಕರ್ಮಕಾಂಡದಲ್ಲಿ ವೇದಗಳಲ್ಲಿ ಸ್ವರ್ಗಲೋಕಗಳನ್ನು ಸೇರಲು ಹಲವು ಯಾಗಗಳನ್ನು ಮುಖ್ಯವಾಗಿ ಈಗ ಜ್ಯೋತಿಷ್ಠೋಮ ಯಾಗಗಳನ್ನು ಮುಂತಾದವುಗಳನ್ನು ಹೇಳಲಾಗಿದೆ. ಆದರೆ ಸ್ವರ್ಗಕ್ಕೇರುವುದೇ ಮಾನವ ಜೀವನದ ಉದ್ದೇಶವಲ್ಲ, ಯಾಕೆಂದರೆ ಸ್ವರ್ಗವು ಶಾಶ್ವತವಲ್ಲ. ಸ್ವರ್ಗಕ್ಕೆ ಹೋದವನು ಕೂಡ ಮತ್ತೆ ಇಲ್ಲಿಗೆ ಬರಲೇಬೇಕು ಅಂತ ಭಗವಂತ ಹೇಳ್ತಾರೆ. ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋ ಅರ್ಜುನ ಮಾಮುಪೇತ್ಯತು ಕೌಂತೆಯ ಪುನರ್ಜನ್ಮನ ವಿದ್ಯತೆ. ಈ ಭೌತಿಕ ಪ್ರಪಂಚದ 14 ಲೋಕಗಳಲ್ಲಿ ಎಲ್ಲೇ ಹೋದರೂ ಮತ್ತೆ ಪುನರ್ಜನ್ಮವಿದೆ, ಆದರೆ ಆಧ್ಯಾತ್ಮಿಕ ಲೋಕವನ್ನು ಸೇರಿದವನಿಗೆ ಮಾತ್ರ ಪುನರ್ಜನ್ಮ ಅನ್ನುವುದು ಇಲ್ಲ ಅಂತ ಇಲ್ಲಿ ಅನ್ನೋದನ್ನು ವಿವರಿಸಲಾಗಿದೆ. ಆದರೆ ಕೆಲವರು ಇದರಿಂದ ಆಕರ್ಷಿತರಾಗುತ್ತಾರೆ ಅಂತ ಇಲ್ಲಿ ಶ್ರೀಕೃಷ್ಣ ಹೇಳುತ್ತಾರೆ. ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾ ಅಪರತ ಚೇತಸಾಂ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೌನ ವಿಧೀಯತೆ. ಭೋಗ ಮತ್ತು ಪ್ರಾಪಂಚಿಕ ಸಂಪತ್ತಿಗೆ ಅತಿಯಾಗಿ ಅಂಟಿಕೊಂಡವರಲ್ಲಿ ಮತ್ತು ಇಂತಹ ವಿಷಯಗಳಿಂದ ಚಿತ್ತ ಭ್ರಮಣೆಯಾದವರಲ್ಲಿ ಭಗವಂತನ ಭಕ್ತಿ ಸೇವೆಗಾಗಿ ದೃಢ ಸಂಕಲ್ಪವು ಇರುವುದಿಲ್ಲ. ಯಾಕೆಂದ್ರೆ ಅತಿಯಾದ ಒಂದು ವಿಷಯಾಸಕ್ತಿಗಳಲ್ಲಿ ಅವರು ತೊಡಗಿರುತ್ತಾರೆ. ಭೌತಿಕ ವಿಷಯಾಸಕ್ತಿಗಳಲ್ಲಿ ಅವರು ತಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ತಾವು ಹೇಗೆ ಸಂತೋಷದಿಂದ ಇರಬಹುದು, ತಾವು ಹೇಗೆ ಭೋಗಿಸಬಹುದು ಅಂತೇಳಿ ಭಗವಂತನ ಬಗ್ಗೆ ಅವರು ಸಂಪರ್ಕದಲ್ಲಿ ಇರುವುದಿಲ್ಲ ಭಗವಂತನೊಂದಿಗೆ. ಮತ್ತೆ ಆ ದೃಢ ಸಂಕಲ್ಪ ಕೂಡ ಅವರಲ್ಲಿ ಇರುವುದಿಲ್ಲ ಅನ್ನೋದನ್ನ ನಾವು ತಿಳ್ಕೋಬಹುದು. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗ ಕ್ಷೇಮ ಆತ್ಮವಾನ್. ವೇದಗಳು ಬಹುಮಟ್ಟಿಗೆ ತ್ರೈಗುಣ್ಯದ ವಿಷಯವನ್ನು ಹೇಳುತ್ತವೆ. ಅರ್ಜುನ, ನೀನು ತ್ರೈಗುಣ್ಯಗಳನ್ನು ಮೀರಿದವನಾಗು, ಎಲ್ಲ ದ್ವಂದ್ವಗಳಿಂದ ಮುಕ್ತನಾಗಿರು, ಲಾಭ ಮತ್ತು ಯೋಗಕ್ಷೇಮಗಳನ್ನು ಕುರಿತು ಚಿಂತೆ ಇಲ್ಲದವನಾಗು, ಆತ್ಮನಲ್ಲಿ ನಿಷ್ಠನಾಗು, ಆತ್ಮದಲ್ಲಿ ಅನ್ನೋದನ್ನ ಇಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ಹೇಳ್ತಾ ಇರುವಂತಹ ಬೋಧನೆ. ಎಲ್ಲ ಪ್ರಾಪಂಚಿಕ ಚಟುವಟಿಕೆಗಳಲ್ಲಿ ತ್ರಿಗುಣಗಳ ಕ್ರಿಯೆಗಳು ಮತ್ತು ಪ್ರತಿಕ್ರಿಯೆಗಳು ಸೇರಿವೆ. ಇವು ಫಲವನ್ನು ಭೋಗಿಸುವ ಉದ್ದೇಶದಿಂದ ಮಾಡಲಾಗುತ್ತೆ. ಇವು ಐಹಿಕ ಪ್ರಪಂಚದಲ್ಲಿ ಬಂಧನವನ್ನ ಉಂಟು ಮಾಡುತ್ತೆ. ವೇದಗಳು ಬಹುಮಟ್ಟಿಗೆ ಫಲಾಕಾಂಕ್ಷಿ ಕರ್ಮಗಳನ್ನು ಕುರಿತು ಹೇಳುತ್ತವೆ. ಇದರ ಉದ್ದೇಶವು ಜನಸಾಮಾನ್ಯರನ್ನು ಇಂದ್ರಿಯ ಕ್ಷೇತ್ರದಿಂದ ಕ್ರಮಕ್ರಮವಾಗಿ ಆಧ್ಯಾತ್ಮಿಕ ಮಟ್ಟಕ್ಕೆ ಕೊಂಡೊಯ್ಯುವುದು. ಶ್ರೀಕೃಷ್ಣನ ಶಿಷ್ಯನೂ ಸ್ನೇಹಿತನೂ ಆದ ಅರ್ಜುನನಿಗೆ ವೇದಾಂತದ ಆಧ್ಯಾತ್ಮಿಕ ಸ್ಥಿತಿಗೆ ಏರುವಂತೆ ಇಲ್ಲಿ ಉಪದೇಶಿಸಲಾಗ್ತಾ ಇದೆ. ಈ ಸಿದ್ಧಾಂತದ ಪ್ರಾರಂಭದಲ್ಲಿ ಬ್ರಹ್ಮ ಜಿಜ್ಞಾಸೆ ಅಥವಾ ಪರಮ ಅಲೌಕಿಕತೆಯನ್ನು ಕುರಿತು ಪ್ರಶ್ನೆಗಳಿವೆ. ಐಹಿಕ ಜಗತ್ತಿನ ಎಲ್ಲಾ ಜೀವಿಗಳು ಅಸ್ತಿತ್ವಕ್ಕಾಗಿ ಬಹಳ ಶ್ರಮ ಪಡುತ್ತವೆ. ಐಹಿಕ ಜಗತ್ತನ್ನು ಸೃಷ್ಟಿಸಿದ ಮೇಲೆ ಭಗವಂತನು ಜೀವಿಗಳಿಗೆ ಐಹಿಕ ಬಂಧನದಿಂದ ಬಿಡಿಸಿಕೊಳ್ಳುವುದು ಹೇಗೆ ಎಂದು ಮಾರ್ಗದರ್ಶನ ಮಾಡುವ ವೈದಿಕ ಜ್ಞಾನವನ್ನ ನೀಡಿದ. ಹೇಗೆ ಭಗವಂತ ಇಲ್ಲಿರುವಂತಹ ಜೀವಿಗಳಿಗೆ ಗಾಳಿ, ನೀರು, ಬೆಳಕು, ಆಹಾರ ಎಲ್ಲವನ್ನ ಪೂರೈಸುತ್ತಾರೋ ಅದೇ ತರ ಜ್ಞಾನವನ್ನು ಕೂಡ ಅವರು ಪೂರೈಸುತ್ತಾರೆ. ಕರ್ಮಕಾಂಡ ಅಧ್ಯಾಯವು ಎಂದರೆ ಇಂದ್ರಿಯ ತೃಪ್ತಿಯ ಚಟುವಟಿಕೆಗಳು ಮುಗಿದಾಗ ಉಪನಿಷತ್ತುಗಳ ರೂಪದಲ್ಲಿ ಆತ್ಮ ಸಾಕ್ಷಾತ್ಕಾರಕ್ಕೆ ಅವಕಾಶವನ್ನು ಕಲ್ಪಿಸಿದೆ. ಭಗವದ್ಗೀತೆಯು 5ನೇ ವೇದವಾದ ಮಹಾಭಾರತದ ಭಾಗವಾದಂತೆ ಉಪನಿಷತ್ತುಗಳು ಬೇರೆ ವೇದಗಳ ಭಾಗಗಳು. ಉಪನಿಷತ್ತುಗಳು ಅಲೌಕಿಕ ಬದುಕಿನ ಪ್ರಾರಂಭವನ್ನು ಸೂಚಿಸುತ್ತವೆ. ಐಹಿಕ ದೇಹವು ಇರುವಷ್ಟು ಕಾಲವು ಐಹಿಕ ಗುಣಗಳ ಕ್ರಿಯೆಗಳು ಪ್ರತಿಕ್ರಿಯೆಗಳು ಇದ್ದೇ ಇರುತ್ತವೆ. ಸುಖ ದುಃಖ, ತಂಪು ಉಷ್ಣ ಇಂತಹ ದ್ವಂದ್ವಗಳು ಎದುರಾದಾಗ ಮನುಷ್ಯನು ಸಹನೆಯನ್ನು ಕಲಿತುಕೊಳ್ಳಬೇಕು. ಇಂತಹ ದ್ವಂದ್ವಗಳನ್ನು ಸಹಿಸಿಕೊಂಡು ಲಾಭ ನಷ್ಟಗಳ ವಿಷಯಗಳಲ್ಲಿ ಆತಂಕದಿಂದ ಮುಕ್ತನಾಗಬೇಕು ಅನ್ನೋದನ್ನ ಇಲ್ಲಿ ವಿವರಿಸಲಾಗಿದೆ. ಯಾವನಾರ್ಥ ಉದಾಪಾನೇ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಶು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ಒಂದು ಸಣ್ಣ ಬಾವಿ ಮಾಡುವ ಕೆಲಸವನ್ನೆಲ್ಲ ದೊಡ್ಡ ಜಲಾಶಯವು ಮಾಡಬಲ್ಲದು. ಹಾಗೆ ವೇದಗಳ ಹಿಂದಿರುವ ಉದ್ದೇಶಗಳನ್ನು ತಿಳಿದವನಿಗೆ ವೇದಗಳ ಎಲ್ಲಾ ಪ್ರಯೋಜನವೂ ಆಗುತ್ತದೆ. ವೈದಿಕ ಸಾಹಿತ್ಯದ ಕರ್ಮಕಾಂಡ ಭಾಗದಲ್ಲಿ ಪ್ರಸ್ತಾಪಿಸಿರುವ ಎಲ್ಲಾ ವಿಧಿಗಳ ಮತ್ತು ಯಾಗಗಳ ಉದ್ದೇಶವು ಕ್ರಮೇಣ ಆತ್ಮ ಸಾಕ್ಷಾತ್ಕಾರವನ್ನು ಗಳಿಸುವಂತೆ ಪ್ರೋತ್ಸಾಹಿಸುವುದು ಆಗಿದೆ. ಸೊ ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಏನು? ನಾನು ಆತ್ಮ, ಪರಮಾತ್ಮನ ಅಂಶ ಅಂತ ತಿಳಿದುಕೊಂಡು ಪರಮಾತ್ಮನ ಜೊತೆ ನಾವು ಕನೆಕ್ಟ್ ಆಗಬೇಕು, ಸಂಪರ್ಕದಿಂದ ಇರಬೇಕು. ಹೇಗೆ ನಾವು ಭಗವಂತನ ಜೊತೆ ಸಂಪರ್ಕದಿಂದ ಇರಬಹುದು? ಹೀಗೆ ಹೇಳಲಾಗಿದೆ, ಭಗವಂತನ ಪವಿತ್ರ ನಾಮವನ್ನ ಜಪಿಸುವುದರ ಮೂಲಕ ನಾವು ಭಗವಂತನೊಂದಿಗೆ ಸಂಪರ್ಕದಲ್ಲಿ ಇರಬಹುದು. ಈ ಕಲಿಯುಗದಲ್ಲಿ ಜನತೆ
ಅಂತಹ ಬುದ್ಧಿವಂತರಲ್ಲ. ಅವರಿಗೆ ವೇದಾಂತ ದರ್ಶನವನ್ನು ಅರ್ಥ ಮಾಡಿಕೊಳ್ಳಲು ಸಾಕಷ್ಟು

ವಿದ್ಯೆಯೂ ಇಲ್ಲ. ಅಪರಾಧವೆಸಗದೆ ಭಗವಂತನ ಪವಿತ್ರ ನಾಮ ಸಂಕೀರ್ತನೆ ಮಾಡುವುದರಿಂದ ವೇದಾಂತದ ಅತಿಶ್ರೇಷ್ಠ ಗುರಿಯನ್ನು ಸಾಧಿಸಿದಂತಾಗುತ್ತದೆ. ವೇದಾಂತವು ವೈದಿಕ ಜ್ಞಾನದ ಶಿಖರ. ವೇದಾಂತದ ಕರ್ತೃ ಮತ್ತು ಜ್ಞಾನಿ ಶ್ರೀಕೃಷ್ಣ. ಭಗವಂತನ ಪವಿತ್ರ ನಾಮ ಸಂಕೀರ್ತನೆಯಲ್ಲಿ ಆನಂದವನ್ನು ಅನುಭವಿಸುವ ಮಹಾತ್ಮನು ಅತ್ಯುತ್ತಮ ವೇದಾಂತಿ. ವೈದಿಕ ಅನುಭವದ ಪರಮ ಗುರಿ ಇದೇನೆ. ಶ್ರೀಮದ್ ಭಾಗವತಮಲ್ಲಿ ಹೀಗೆ ಹೇಳಲಾಗಿದೆ, ಅಹೋ ಬತಾಶ್ವ

0: ಭಗವಂತನ ಪವಿತ್ರ ನಾಮ ಸಂಕೀರ್ತನೆಯನ್ನ ಮಾಡುವವನು ಅವನು ಎಂಥದೇ ಒಂದು ಹೀನ ಒಂದು ಇದರಲ್ಲಿ ಅವನು ಹುಟ್ಟಿದ್ರೆ ಕೂಡ, ಯಾವುದೇ ಕುಲದಲ್ಲಿ ಹುಟ್ಟಿದ್ರೂ ಆತ್ಮ ಸಾಕ್ಷಾತ್ಕಾರದ ಅತ್ಯುನ್ನತ ಸ್ಥಿತಿಯಲ್ಲಿ ಅವನು ಇರುತ್ತಾನೆ. ಇಂತಹ ಮನುಷ್ಯನು ಎಲ್ಲ ರೀತಿಯ ತಪಸ್ಸುಗಳನ್ನ ಮಾಡಿದ ಹಾಗೆ ಎಲ್ಲ ಪವಿತ್ರ ಯಾತ್ರಾ ಕ್ಷೇತ್ರಗಳಲ್ಲಿ ಸ್ನಾನ ಮಾಡಿ ವೈದಿಕ ಸಾಹಿತ್ಯವನ್ನು ಮತ್ತೆ ಮತ್ತೆ ಅಧ್ಯಯನ ಮಾಡಿದ ಹಾಗೆ, ಇಂತಹ ಮನುಷ್ಯನನ್ನು ಆರ್ಯ ಕುಲದಲ್ಲಿ ಅತಿ ಶ್ರೇಷ್ಠನೆಂದು ಪರಿಗಣಿಸಲಾಗುತ್ತದೆ. ಸೊ ಯಾರೇ ಆಗ್ಲಿ ಭಗವಂತನ ನಾಮ ಜಪವನ್ನ ಜಪಿಸಿದ್ರೆ ಅವನು ಶ್ರೇಷ್ಠನಾಗುತ್ತಾನೆ. ಕಲಿಯುಗದ ಯುಗಧರ್ಮ ಭಗವಂತನ ನಾಮವನ್ನ, ಪವಿತ್ರ ನಾಮವನ್ನ ಜಪಿಸುವುದೇ ಆಗಿದೆ. ಆದುದರಿಂದ ಯಾರೇ ಆಗ್ಲಿ ವಿಧಿಗಳಿಗೆ ಅಂಟಿಕೊಳ್ಳದೆ ವೇದಗಳ ಗುರಿಯನ್ನು ಅರ್ಥ ಮಾಡಿಕೊಳ್ಳುವಷ್ಟು ಬುದ್ಧಿವಂತನಾಗಿರಬೇಕು. ಇನ್ನು ಉತ್ತಮ ಗುಣದ ಇಂದ್ರಿಯ ಭೋಗಕ್ಕಾಗಿಯೇ ಸ್ವರ್ಗಲೋಕಗಳಿಗೆ ಏರುವ ಬಯಕೆಗಳನ್ನು ಇಟ್ಟುಕೊಳ್ಳಬಾರದು. ಈಗಿನ ಕಾಲದಲ್ಲಿ ಸಾಮಾನ್ಯ ಮನುಷ್ಯನಾದವನಿಗೆ ವೇದಗಳಲ್ಲಿ ಹೇಳಿರುವ ಎಲ್ಲಾ ವಿಧಿಗಳನ್ನು, ನಿಯಮಗಳನ್ನು ಪಾಲಿಸಲು ಸಾಧ್ಯವಿಲ್ಲ. ಎಲ್ಲಾ ವೇದಾಂತವನ್ನು, ಉಪನಿಷತ್ತುಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡುವುದು ಸಾಧ್ಯವಿಲ್ಲ. ವೇದಗಳ ಉದ್ದೇಶಗಳನ್ನು ಕಾರ್ಯಗತ ಮಾಡಲು ವಿಶೇಷ ಸಮಯ, ಚೈತನ್ಯ, ಜ್ಞಾನ ಮತ್ತು ಸಂಪನ್ಮೂಲಗಳು ಅವಶ್ಯವಾಗುತ್ತವೆ. ಈ ಯುಗದಲ್ಲಿ ಇವು ದೊರಕುವುದಿಲ್ಲ. ಎಲ್ಲಾ ಪತಿತ ಆತ್ಮಗಳ ಉದ್ಧಾರಕರು ಚೈತನ್ಯ ಮಹಾಪ್ರಭುಗಳು ಹೇಳುವಂತೆ ಭಗವಂತನ ಪವಿತ್ರ ಹೆಸರನ್ನು ಸಂಕೀರ್ತನೆ ಮಾಡುವುದರಿಂದ ವೈದಿಕ ಸಂಸ್ಕೃತಿಯ ಅತ್ಯುತ್ತಮ ಗುರಿಯನ್ನ ಸಾಧಿಸಬಹುದು. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂರ್ ಮಾತೇ ಸಂಗೋಸ್ತ್ವ ಕರ್ಮಣಿ. ನಿನಗೆ ನಿಯೋಜಿತ ಕರ್ತವ್ಯವನ್ನು ಮಾಡುವುದಕ್ಕಷ್ಟೇ ಅಧಿಕಾರ, ಆದರೆ ಕರ್ಮಫಲಕ್ಕೆ ನಿನಗೆ ಅಧಿಕಾರವಿಲ್ಲ. ಕರ್ಮಫಲಕ್ಕೆ ನೀನು ಕಾರಣ ಎಂದು ಭಾವಿಸಲೇಬೇಡ. ಕರ್ಮವನ್ನು ಬಿಡಬೇಕೆಂದು ನಿನಗೆ ಮನಸ್ಸಾಗದಿರಲಿ. ಸೊ ಅದಾದ್ಮೇಲೆ ಶ್ರೀಕೃಷ್ಣ ಇಲ್ಲಿ ಅರ್ಜುನನಿಗೆ ಕರ್ಮದ ಫಲವನ್ನು ತ್ಯಜಿಸಬೇಕು ಅನ್ನೋದನ್ನ ಹೇಳುತ್ತಾರೆ. ಸೊ ಈಗ ಇಲ್ಲಿ ಮೂರು ವಿಚಾರಗಳಿವೆ: ನಿಯೋಜಿತವಾದ ಕರ್ತವ್ಯಗಳು, ಮನ ಬಂದಂತೆ ಮಾಡುವ ಕೆಲಸ ಮತ್ತು ಕರ್ಮ ಮಾಡದೇ ಇರುವುದು. ಮನುಷ್ಯನು ಪಡೆದುಕೊಂಡ ಪ್ರಕೃತಿ ಗುಣಗಳಿಗೆ ಅನುಗುಣವಾಗಿ ವಿಧಿಸಿದ ಕಾರ್ಯಗಳು ನಿಯೋಜಿತ ಕರ್ತವ್ಯಗಳು. ಮನಸ್ವಿ ನಡತೆಯ ಕೆಲಸವೆಂದರೆ ಪ್ರಮಾಣಾಧಿಕಾರದ ಒಪ್ಪಿಗೆ ಇಲ್ಲದ ಕೆಲಸ. ಕರ್ಮ ಮಾಡದೇ ಇರುವುದೆಂದರೆ ನಿಯೋಜಿತ ಕರ್ತವ್ಯಗಳನ್ನು ಮಾಡದೇ ಇರುವುದು. ಅರ್ಜುನನು ಕರ್ಮವನ್ನು ಬಿಟ್ಟು ಬಿಡಬಾರದು, ಆದರೆ ತನ್ನ ನಿಯೋಜಿತ ಕರ್ತವ್ಯವನ್ನು ಫಲದ ಆಸೆಯಿಲ್ಲದೆ ಮಾಡಬೇಕೆಂದು ಇಲ್ಲಿ ಶ್ರೀಕೃಷ್ಣ ಬೋಧಿಸುತ್ತಾರೆ. ತನ್ನ ಕರ್ಮದ ಫಲಕ್ಕಾಗಿ ಆಸೆ ಪಡುವವನು ತನ್ನ ಕರ್ಮದ ಕಾರಣನೂ ಆಗುತ್ತಾನೆ. ಆದುದರಿಂದ ಅಂತಹ ಕರ್ಮದ ಫಲದಿಂದ ಸಂತೋಷ ಅಥವಾ ದುಃಖಕ್ಕೆ ಗುರಿಯಾಗುತ್ತಾನೆ ಅವನು. ನಿಯೋಜಿತ ಕರ್ತವ್ಯಗಳನ್ನು ಮೂರು ವರ್ಗಗಳಾಗಿ ಅದನ್ನು ವಿಂಗಡಿಸಬಹುದು: ದೈನಂದಿನ ಕೆಲಸ, ತುರ್ತು ಕೆಲಸ ಮತ್ತು ಬಯಸಿದ ಚಟುವಟಿಕೆಗಳು. ಶಾಸ್ತ್ರಗಳ ಆದೇಶಕ್ಕನುಗುಣವಾಗಿ ಫಲಾಪೇಕ್ಷೆ ಇಲ್ಲದೆ ಕರ್ತವ್ಯವನ್ನು ಮಾಡಿದ ದೈನಂದಿನ ಕೆಲಸವು ಸತ್ವಗುಣದಿಂದ ಮಾಡಿದ ಕರ್ತವ್ಯವಾಗುತ್ತದೆ, ಕರ್ಮವಾಗುತ್ತದೆ. ಫಲವನ್ನು ಅಪೇಕ್ಷಿಸಿ ಮಾಡುವ ಕೆಲಸ ಬಂಧನಕ್ಕೆ ಕಾರಣವಾಗುತ್ತದೆ, ಆದುದರಿಂದ ಇಂತಹ ಕೆಲಸವು ಶುಭಕರವಲ್ಲ. ನಿಯೋಜಿತ ಕರ್ತವ್ಯಗಳ ಮಟ್ಟಿಗೆ ಪ್ರತಿಯೊಬ್ಬನಿಗೂ ಅಧಿಕಾರ ಉಂಟು, ಆದರೆ ಇದು ಫಲದ ಆಸೆ ಇಲ್ಲದ ಕರ್ಮವಾಗಬೇಕು. ಇಂತಹ ನಿರ್ಲಿಪ್ತ ನಿಯೋಜಿತ ಕರ್ತವ್ಯಗಳು ನಿಸ್ಸಂಶಯವಾಗಿ ಮುಕ್ತಿ ಮಾರ್ಗಕ್ಕೆ ಕರೆದೊಯ್ಯುತ್ತವೆ. ಆದ್ದರಿಂದ ಫಲದ ಅಪೇಕ್ಷೆ ಇಲ್ಲದೆ ಅರ್ಜುನನು ಕರ್ತವ್ಯ ದೃಷ್ಟಿಯಿಂದ ಯುದ್ಧ ಮಾಡಬೇಕೆಂಬುದು ಶ್ರೀಕೃಷ್ಣನ ಉಪದೇಶ. ಅವನು ಯುದ್ಧ ಮಾಡದೇ ಇರುವುದೇ ವ್ಯಾಮೋಹದ ಇನ್ನೊಂದು ಮುಖ. ಇಂತಹ ಮೋಹದಿಂದ ಮುಕ್ತಿಯು ಲಭ್ಯವಾಗುವುದಿಲ್ಲ, ಧನಾತ್ಮಕವಾಗಲಿ ಋಣಾತ್ಮಕವಾಗಲಿ. ಯಾವುದೇ ಬಗೆಯ ಮೋಹವು ಬಂಧನಕ್ಕೆ ಕಾರಣ. ಕರ್ಮ ಮಾಡದೇ ಇರುವುದು ಪಾಪಕರ. ಆದುದರಿಂದ ಅರ್ಜುನನ ಮುಂದಿರುವ ಮುಕ್ತಿಯ ಒಂದೇ ಶುಭಕರ ಮಾರ್ಗವೆಂದರೆ ತನ್ನ ಕರ್ತವ್ಯವೆಂದು ಯುದ್ಧವನ್ನ ಮಾಡುವುದು.
1: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ತೆ.

ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಯಲ್ಲಿ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು, ಹಿಂದಿ ಭಾಷೆಯಲ್ಲಿ 8:15 to 8:30 ಕೆಯಲ್ಲಿ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಕೆಯಲ್ಲಿ ಔಷಧೀಯ ಜ್ಞಾನ ಸರಣಿ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಯಲ್ಲಿ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಕನ್ನಡ ಜನಪದ ಗೀತೆಗಳ ಕಾರ್ಯಕ್ರಮ.

ಜನಪದ ಸಿರಿ 12:30 1 ಗಂಟೆಯವರೆಗೆ ಪ್ರಸಾರವಾಗಲಿದೆ. ಗೀತ ಸಂಗಮ ಕಾರ್ಯಕ್ರಮ 1:00 to 1:30. ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು 1:30 to 2:00. ಮಹಿಳಾ ಜಗತ್ತು ಮರಾಠಿ ಸಮಯದಲ್ಲಿ 2:00 to 2:15. ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ 2:15 to 4:00. ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ 4:00 to 4:30. ಭಾಷಾ ಸಂಗಮ ಕಾರ್ಯಕ್ರಮ 4:30 to 5:00 ಪ್ರಸಾರವಾಗಲಿದೆ. ಸಂಧ್ಯಾ ಸಮಯ 5:00 to 7:35. ಕೆಎಲ್ಇ ಮ್ಯೂಸಿಕಲ್ ಯೂನಿಯನ್ ಹಿಂದಿಯ ಚಿತ್ರಗೀತೆಗಳ ನೇರ ಪ್ರಸಾರ 7:35 to 7:45. ವಾರ್ತೆಗಳು ಕನ್ನಡ ಭಾಷೆಯಲ್ಲಿ 7:45 to 8:00. ಕೆಎಲ್ಇ ಮ್ಯೂಸಿಕಲ್ ಯೂನಿಯನ್ ಹಿಂದಿಯ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15. ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 8:15 to 9:00. ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್.

0: ಇಂದಿನ ವಿಷಯ ತಜ್ಞರು ಡಾಕ್ಟರ್ ಸಂದೀಪ್ ಸಾಗರೆ.
1: ನಮ್ಮ ನಿತ್ಯ ಜೀವನದಲ್ಲಿ ಆಯುರ್ವೇದ ಹೇಗೆ ಉಪಯೋಗವಾಗುತ್ತದೆ? ಜ್ವರದಲ್ಲಿ ಮನೆ ಮದ್ದು ಅಂತ ಹೇಳ್ತೇವೆ. ಜ್ವರದಾಗ ಮುಖ್ಯವಾಗಿ 10-20 ತುಳಸಿ ಎಲೆಗಳನ್ನು, ಅದರ ಜೊತೆ 5-6 ಕರಿಮೆಣಸಿನ ಪುಡಿ ಮತ್ತು 1 ಕಪ್ 1 ಕಪ್ ಇದನ್ನು ಚೆನ್ನಾಗಿ ಕುದಿಸಿ 1/4 ಭಾಗಕ್ಕೆ ಇಳಿಸಬೇಕು. ಇದನ್ನು ದಿನಕ್ಕೆ 2 ಬಾರಿ ಜೇನುತುಪ್ಪದೊಂದಿಗೆ ಸೇವಿಸುವುದರಿಂದ ಜ್ವರವನ್ನು ನಾವು ದೂರ ಮಾಡಬಹುದು. ಅದೇ ರೀತಿ 10-20 ತುಳಸಿ ಎಲೆ ಮತ್ತು 1/2 ಕಪ್ 1/2 ಕಪ್ 1/2 ಕಪ್ 1/2 ಚಮಚ ಮತ್ತು 1/2 ಚಮಚ ಸಕ್ಕರೆ ಮತ್ತು 1 ಏಲಕ್ಕಿಯನ್ನು ಕೂಡಿಸಿ ದಿನಕ್ಕೆ 2-3 ಬಾರಿ ಸೇವಿಸುವುದರಿಂದ ಜ್ವರ ದೂರವಾಗಬಹುದು. ಅದೇ ರೀತಿ ಶೀತ ಮತ್ತು ಗಂಟಲು ನೋವು, ಇದರಲ್ಲಿ ಮುಖ್ಯವಾಗಿ ಚರ್ಮ 1/2 ಚಮಚ ದಾಲ್ಚಿನ್ನಿ ಪುಡಿ, 1 ಕಪ್ 1/2 ಕಪ್ 1 ಕರಿಮೆಣಸು ಪುಡಿ ಮಾಡಿ 2 ಚಮಚ ಜೇನುತುಪ್ಪದಿಂದ ದಿನಾಲೂ ಸೇವಿಸುವುದರಿಂದ ಶೀತ ಮತ್ತು ಗಂಟಲು ನೋವನ್ನು ಕಡಿಮೆ ಮಾಡಿಕೊಳ್ಬಹುದು. ಅದೇ ರೀತಿ ತುಳಸಿ ಮತ್ತು ಶುಂಠಿ ಕಷಾಯ ಅಥವಾ ಸ್ವರಸವನ್ನು 2-3 ಬಾರಿ ಸೇವಿಸುವುದರಿಂದ ಕೂಡ ಶೀತ ಮತ್ತು ಗಂಟಲು ನೋವು ದೂರವಾಗುತ್ತದೆ. ಇನ್ನು ಮುಂದೆ ಕೆಮ್ಮು ಮತ್ತು ಕಫ ಇದ್ದರೆ 1 ವೀಳ್ಯದೆಲೆ ಅಥವಾ ತಿನ್ನು ಎಲೆ ಅಂತ ಹೇಳ್ತಾವಲ್ಲ, ಅದನ್ನು 1 ಎಲೆ 1 ಲವಂಗ 5-10 ತುಳಸಿ ಎಲೆಯನ್ನು ಸೇರಿಸಿ ಚೆನ್ನಾಗಿ ನುರಿಸಿ ತಿನ್ನಬೇಕು. ಇದರಿಂದ ಕೆಮ್ಮು ಮತ್ತು ಕಫ ದೂರವಾಗುತ್ತೆ. ಮತ್ತು ಚಹಾದ ಎಲೆ ಅಂತ ಹೇಳ್ತೀವಿ, ಚಹಾ ಎಲೆ 2-3 ಅಥವಾ ಗೌತಿ ಚಹಾ ಅಂತ ಹೇಳ್ತೀವಿ, ಲೆಮನ್ ಗ್ರಾಸ್, ಅದನ್ನು 2-3 ಲೆಮನ್ ಗ್ರಾಸ್ ತೊಗೊಂಡು 1 ಚಮಚ ಸಕ್ಕರೆ ಮತ್ತು 1/2 ಬಟ್ಲು ಹಾಲು 1/2 ಬಟ್ಲು 1/2 ಬಟ್ಲು ಇದನ್ನು ಕುದಿಸಿ ಚೆನ್ನಾಗಿ ಕುದಿಸಬೇಕು. ಇದರ ಕಷಾಯವನ್ನು ಕುಡಿಯೋದ್ರಿಂದ ಕೂಡ ಕೆಮ್ಮು ಮತ್ತು ಕಫ ದೂರವಾಗುತ್ತದೆ. ಅದೇ ರೀತಿ 5-10 ತುಳಸಿ ಎಲೆಯ ರಸ, 1-2 ಬೆಳ್ಳುಳ್ಳಿ ಕಾಳು ಮತ್ತು 1 ಚಮಚ ಜೇನುತುಪ್ಪ ಸೇರಿಸಿ ಕುಡಿಯೋದ್ರಿಂದ ಕೆಮ್ಮು ಮತ್ತು ಕಫ ದೂರವಾಗುತ್ತದೆ. ಇನ್ನು ಮುಂದೆ ಅಜೀರ್ಣದ ಬಗ್ಗೆ ತಿಳ್ಕೊಳ್ಳೋಣ. ಅಜೀರ್ಣದಲ್ಲಿ ದಿನನಿತ್ಯ ತಿಳುವಾದ ಬೆಣ್ಣೆ ತೆಗೆದ ಮಜ್ಜಿಗೆಗೆ ಸೈಂಧವ ಲವಣ ಮತ್ತು 1/2 ಚಮಚ ಜೀರಿಗೆ ಪುಡಿಯನ್ನು ಬೆರೆಸಿ ಕುಡಿಯುತ್ತಿದ್ದರೆ ಅಜೀರ್ಣ ಸಾವಕಾಶವಾಗಿ ನಿವಾರಣೆ.

ಸುಧಾರಣೆ ಆಗುತ್ತಾ ಹೋಗುತ್ತದೆ. ಅದೇ ರೀತಿ ಪುದೀನಾ ಸೊಪ್ಪಿನ ಚಟ್ನಿಯನ್ನು ಊಟದಲ್ಲಿ ಬಳಸುವುದರಿಂದ ಜೀರ್ಣಶಕ್ತಿ ಹೆಚ್ಚಿಸುವುದರ ಜೊತೆಗೆ ನಾಲಿಗೆಯ ರುಚಿ ಕೂಡ ಹೆಚ್ಚಾಗುತ್ತದೆ. ಇನ್ನು ಅಸ್ತಮಾ ಕಾಯಿಲೆ, ಅಸ್ತಮಾದಲ್ಲಿ ಅರ್ಧ ಚಮಚ ಅಜವಾನ, ಅರ್ಧ ಚಮಚ ಮೆಂತ್ಯಕಾಳು ಬೆರೆಸಿ ಕಷಾಯ ಮಾಡಿ ಜೇನುತುಪ್ಪ ಸೇರಿಸಿ ದಿನಕ್ಕೆ 3 ಬಾರಿ ಸೇವಿಸುತ್ತಿದ್ದರೆ ಅಸ್ತಮಾ ರೋಗ ಕ್ರಮೇಣ ಕಡಿಮೆಯಾಗುವುದು. ಇನ್ನು ಆಹಾರ ರುಚಿಸದಿದ್ದರೆ, ನಾಲಿಗೆ ರುಚಿ ಹತ್ತಲಿಲ್ಲಪ್ಪ ಅಂದರೆ ಏನು ಮಾಡಬೇಕು? ಒಂಚೂರು ಶುಂಠಿ ಮತ್ತು ಒಂದು ಚಿಟಿಕೆ ಕರಿಮೆಣಸನ್ನು ಕೂಡಿಸಿ ತಿಂದರೆ ಸಪ್ಪೆ ನಾಲಿಗೆಗೆ ರುಚಿ ಹೆಚ್ಚಿಸುವುದು. ಅದೇ ರೀತಿ ಆಯಾಸ ಪರಿಹಾರಕ್ಕೆ, ಬಹಳ ದೂರಿಂದ ಬಿಸಿಲಾಗಿ ಎಲ್ಲಿಂದ ಬಂದ್ರೆ ಆಯಾಸ ಆದಾಗ ಏನು ತಗೋಬೇಕು? ಕಬ್ಬಿನ ರಸವನ್ನು ಹಿತಮಿತವಾಗಿ ಕುಡಿದರೆ ಆಯಾಸ ದೂರವಾಗುವುದು. ಅದೇ ರೀತಿ ಬೆಲ್ಲದ ನೀರಿಗೆ ನಿಂಬೆಹಣ್ಣಿನ ರಸ ಸೇರಿಸಿ ಕುಡಿಯಬೇಕು. ಮತ್ತೆ 5-6 ಒಣದ್ರಾಕ್ಷಿ ತಿಂದು ನೀರು ಕುಡಿದರೆ ಆಯಾಸ ದೂರವಾಗುವುದು. ಇನ್ನು ಹೊಟ್ಟೆ ಉಬ್ಬು ಅಂತ ಹೇಳ್ತೀವಿ, ಗ್ಯಾಸ್ ಹಿಡಿತದೆ ಹೊಟ್ಟೆದಿಂದ. ಪ್ರತಿನಿತ್ಯ ಆಹಾರದಲ್ಲಿ ಬೆಳ್ಳುಳ್ಳಿ, ಹಿಂಗು, ತಾಜಾ ತಿಳಿಯಾದ ಮಜ್ಜಿಗೆ, ಶುಂಠಿಯನ್ನು ಉಪಯೋಗಿಸುವುದರಿಂದ ಹೊಟ್ಟೆ ಉಬ್ಬು ಕಡಿಮೆಯಾಗುವುದು. ಅದೇ ರೀತಿ ಪಿತ್ತದೋಷ, ಇಲ್ಲಿ 1 ಬಟ್ಲ ಜೀರಿಗೆ ಕಷಾಯಕ್ಕೆ 1 ಚಿಟಿಕೆ ಯಾಲಕ್ಕಿ ಪುಡಿ ಸೇರಿಸಿ ಕುಡಿಯುವುದರಿಂದ ಪಿತ್ತದೋಷ ಕಡಿಮೆಯಾಗುವುದು. ಇನ್ನು ಬಾಯಾರಿಕೆ ಅಂತ ಹೇಳ್ತಾರೆ, ಬಾಯಾರದಾಗ ಏನು ಮಾಡಬೇಕು? ಎಳೆನೀರು ಕುಡಿಬೇಕು. ಮತ್ತು ಅದೇ ರೀತಿ ತಿಳಿಯಾದ ತಾಜಾ ಮಜ್ಜಿಗೆಗೆ ಕೋತಂಬರಿ ಸೊಪ್ಪು ಹಾಗೂ ಸೈಂಧವಲವನ್ನು ಬೆರೆಸಿ ಕುಡಿಯೋದ್ರಿಂದ ಬಾಯಾರಿಕೆ ದೂರವಾಗುತ್ತದೆ. ಇನ್ನು ನಿಂಬೆಹಣ್ಣಿನ ಶರಬತ್ ಕುಡಿಯಬೇಕು. ಅದೇ ರೀತಿ ಒಣದ್ರಾಕ್ಷಿ ಮತ್ತು ನೀರು ಕುಡಿಯೋದ್ರಿಂದ ಕೂಡ ಬಾಯಾರಿಕೆ ದೂರವಾಗುತ್ತದೆ. ಇನ್ನು ಮುಂದೆ ಬಿಕ್ಕಳಿಕೆ ಅಂತ ಹೇಳುತ್ತೇವೆ. ಬಿಕ್ಕಳಿಕೆ ಇದ್ದಾಗ ಲವಂಗವನ್ನು ಹಲ್ಲುಗಳಿಂದ ಅಗೆದು ಚಪ್ಪರಿಸು ತಿನ್ನುತ್ತಿದ್ದರೆ ಬಿಕ್ಕಳಿಕೆ ಕಡಿಮೆಯಾಗುತ್ತದೆ.

0: ಕೇಳುತ್ತಿದ್ದೀರಿ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್. ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ ಪ್ರಸ್ತುತಿ.
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0832552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
2: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ತಥಾ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: केली संस्थेचे नूतन हॉर्टिकल्चर विज्ञान महाविद्यालय मत्तिकोप बेळगावी बीएससी ऑनर्स हॉर्टिकल्चर 4 वर्षाचा पदवी अभ्यासक्रम 2026 आणि 2027 शैक्षणिक वर्षासाठी प्रवेश प्रक्रिया सुरू झालेली आहे. 10+2 PCMB पात्रता असलेल्या विद्यार्थ्यांसाठी प्रवेशाची संधी, KCET मार्गदर्शक तत्वे तसेच

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.

0: ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಲುಧ್ವನಿ, ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದ ವಿಷಯ ಸ್ಲೀಪ್ ಡಿಸಾರ್ಡರ್ ಅಥವಾ ನಿದ್ರಾಹೀನತೆ. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ, ಅಸೋಸಿಯೇಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಮಾನಸ ರೋಗ ಏವಂ ಮನೋವಿಜ್ಞಾನ KLE, ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಹಾಪುರ ಬೆಳಗಾವಿಯ ಡಾಕ್ಟರ್ ರಜಿಯಾ ಮುನಿಸಾ ಬೇಗಂ ಅವರು ಕಾರ್ಯಕ್ರಮದಲ್ಲಿ. ಡಾಕ್ಟರ್ ಮೇಡಮ್, ತಮಗೆ ಸ್ವಾಗತ ಹಾಗೂ ನಮಸ್ಕಾರ.
1: ನಮಸ್ಕಾರ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವೆಲ್ಕಮಿಂಗ್ ಮೀ.
0: ಎಸ್, ಇವತ್ತಿನ ಕಾರ್ಯಕ್ರಮದ ವಿಷಯ ನಿದ್ರಾಹೀನತೆ ಅಥವಾ ಸ್ಲೀಪ್ ಡಿಸಾರ್ಡರ್. ಬನ್ನಿ ಅಲ್ಲಿಂದ ಪ್ರಾರಂಭ ಮಾಡೋಣ. ಈ ನಿದ್ರಾಹೀನತೆ ಅಂದ್ರೆ ಏನು
1: ಸರ್? ಆಕ್ಚುಲಿ ನಾವು ಫುಲ್ ಡೇ ನಾವು ಆಕ್ಟಿವ್ ಆಗಿ ಇರಬೇಕಂದ್ರೆ ನಿದ್ದೆ ಅನ್ನೋದು ಭಾಳ ಇಂಪಾರ್ಟೆಂಟ್. ನಿದ್ದೆ ಚೆನ್ನಾಗಿಲ್ಲ ಅಂದರೆ ಕೂಡ ಸೊ ನೆಕ್ಸ್ಟ್ ಡೇ ಹೆಂಗಿರುತ್ತೆ, ಆ್ಯಕ್ಚುಲಿ ಇರಿಟೇಟ್ ಆಗಿರ್ತೀವಿ, ಭಾಳ ಹೆಲ್ತ್ ಇಶ್ಯೂಸೂ ಬರ್ತವೆ. ಸೊ ನಾವು ಏನೇನ ಕಾನ್ಸಂಟ್ರೇಟ್ ಮಾಡಿ ಕೆಲಸ ಮಾಡಬೇಕಂದ್ರೂ ಆಗಲ್ಲ. ಸೊ ಎಲ್ಲ ಯಾವಾಗೂ ಸಿಟ್ಟು ಬರೋದು ಇದೆಲ್ಲ ಜಾಸ್ತಿ ಇರುತ್ತೆ. ಸೊ ನಿದ್ದೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಅದು ನಮಗೆ ಅಲ್ಲ, ಚಿಕ್ಕ ಮಕ್ಕಳಿಗೆ ಇಂಪಾರ್ಟೆಂಟು, ದೊಡ್ಡವ್ರಿಗೆ ಎಲ್ಲರಿಗೆ ನಿದ್ದೆ ಅನ್ನೋದು ಮಿನಿಮಮ್ 7 to 8 hours ನಿದ್ದೆ ಅಂತೂ ಬೇಕೇ ಬೇಕು. ಅದು ಇಲ್ಲ ಅಂದರೆ ಸೊ ಸಾಕಷ್ಟುಗಳ ಕಾಯಗಳು ಆಸ್ ವೆಲ್ ಆಸ್ ಮಾನಸಿಕ ರೋಗಗಳು ಬರ್ತವೆ. ಸೊ ಇದು ವಯಸ್ ವರ್ಸ ಕಾಯಗಳು ಲೈಕ್ ಎನಿ ಫಿಸಿಕಲ್ ಡಿಸಾರ್ಡರ್ಸ್ ಆರ್ ಮೆಂಟಲ್ ಹೆಲ್ತ್ ಡಿಸಾರ್ಡರ್ಸ್ ಲೀಡ್ಸ್ ಟು ಇನ್ಸೋಮ್ನಿಯಾ ಆರ್ ನಿದ್ರಾ ಲೇಮಿ ಆರ್ ನಿದ್ರಾಹೀನತ ಆರ್ ಸ್ಲೀಪ್ ಡಿಸಾರ್ಡರ್ ಆರ್ ಸ್ಲೀಪ್ ಡಿಸಾರ್ಡರ್ ಮೇ ಲೀಡ್ಸ್ ಟು ಸೊ ಮೆನಿ ಸೈಕಲಾಜಿಕಲ್ ಆಸ್ ವೆಲ್ ಆಸ್ ಅ ಫಿಸಿಕಲ್ ಇಶ್ಯೂಸ್. ಸೊ ಹೆಲ್ತ್ ಇಶ್ಯೂಸ್ ಭಾಳ ಬರೋಕ್ಕೂ ಚಾನ್ಸಸ್ ಇದಾವೆ. ಅದಕ್ಕೆ ನಿದ್ದೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಜೀವನದಲ್ಲಿ
0: 100%. ಅಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯ ಮನುಷ್ಯನ ದೇಹಕ್ಕೆ ನಿದ್ರೆ ರೀಸೆಟ್ ಬಟನ್ ಅಂತ ಹೇಳ್ತಾರೆ. ಅಂತ ಸಂದರ್ಭದಲ್ಲಿ ವೈದ್ಯರಾದ ನೀವು ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ವಿತ್ ರೆಸ್ಪೆಕ್ಟ್ ಟು ಎಷ್ಟು ಅವರ್ ಎಷ್ಟು ಗಂಟೆಗಳ ಕಾಲ ನಿದ್ರೆ ಬೇಕು ಅಂತ? ಏಕೆಂದ್ರೆ ಬಹಳಷ್ಟು ವಿಷಯಗಳು ಬರ್ತವೆ, 9 hours, 10 hours. ವೈದ್ಯರಾದ ನೀವು ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ
1: ಸರ್? ಚಿಕ್ಕ ವಯಸ್ಸಿದಾಗ ಲೈಕ್ 12 years ಅಪ್ ಟು 12 years ಅಟ್ ಲೀಸ್ಟ್ 8 to 10 hours ನಿದ್ದೆ ಬೇಕೇ ಬೇಕಾಗತ್ತೆ. ಸೊ ನಾವು ಸ್ವಲ್ಪ ದೊಡ್ಡವರಾಗ ಮಿನಿಮಮ್ 8 to 6 hours ಲೈಕ್ 6 to 8 hours ನಿದ್ದೆ ಬೇಕು. ಸೊ ಮಿನಿಮಮ್ 6 hours ಸ್ಲೀಪ್ ಮಾಡಬೇಕಾಗತ್ತೆ. ಇಲ್ಲ ನಮ್ಗೆ ಸ್ವಲ್ಪ ಟೈಮ್ ಇದೆ ಅಂದ್ರೂ ಮಿನಿಮಮ್ ಸ್ವಲ್ಪ ಏಜ್ 45 ಇದಾಗ ಅಷ್ಟು ತನಕ ಸೊ 8 hours ಸ್ಲೀಪ್ ಬೇಕೇ ಬೇಕು. ಸೊ ಮೋರ್ ದನ್ 45 years ಅಂದ್ರೆ ಮಿನಿಮಮ್ 6 hours ಸ್ಲೀಪ್ ಸಾಕು, ಜಾಸ್ತಿ ಏನೂ ಬೇಡ. ಅವ್ರಿಗೆ ನಿದ್ದೆನೂ ಬರಲ್ಲ, ಅದು ವಯಸ್ಸು ಪ್ರಕಾರ ಬರುತ್ತೆ. ಅವರಲ್ಲಿ ಆಕ್ಚುಲಿ ಅವರಲ್ಲಿ ವಾತ ಪ್ರಧಾನ ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ. ಸೊ ಅವರು ವಾತ ಆಫ್ಟರ್ ಲೈಕ್ 50 years ವಾತ ಬಾಡಿ ಎಲ್ಲ ಜಾಸ್ತಿ ಇರುತ್ತೆ. ವಾತ ಪಿತ್ತ ಕಫ ಅಂತ ಆಯುರ್ವೇದದಲ್ಲಿ ತ್ರಿದೋಷಾಸ ಅಂತ ಅದರಲ್ಲಿ. ಸೊ ಬಾಲ್ಯವಿದ್ದಾಗ ಕಫ ಜಾಸ್ತಿ ಇರುತ್ತೆ, ಮಧ್ಯ ವಯಸ್ಸಿದಾಗ ಪಿತ್ತ ಜಾಸ್ತಿ ಇರುತ್ತೆ, ಬಟ್ ವಯಸ್ಸು ಸ್ವಲ್ಪ ಜಾಸ್ತಿ ಇದ್ದಾಗ ಕಫ ಕಡಿಮೆ ಆಗಿ ವಾತ ಜಾಸ್ತಿ ಇರುತ್ತೆ. ಸೊ ಅವಾಗ ನಿದ್ರಾಲೇಮಿ ಅದು ಆಟೋಮೆಟಿಕ್ ಡಿಸೀಸೇ ಆಗಿಬಿಡ್ತದೆ. ಸೊ ಮಿನಿಮಮ್ ಚಿಕ್ಕ ಮಗಳಿಗೆ 8 to 10 hours, ಮಧ್ಯ ವಯಸ್ಸವ್ರಿಗೆ ಮಿನಿಮಮ್ 6 to 8 hours ನಿದ್ದೆ ಬೇಕೇ ಬೇಕು. ಸ್ವಲ್ಪ ವಯಸ್ಸಿದವ್ರಿಗೆ 6 hours ಕೂಡ ನಡೀತದೆ, ಅದಕ್ಕೂ ಮಿನಿಮಮ್ ಇದು 6 hours ನಿದ್ದೆ ಮಾಡಬೇಕು. ಬಟ್ ಇದು ನಿದ್ದೆ ಬರೋಕೆ ಆಕ್ಚುಲಿ ಒಂದು ಬಯೋಲಾಜಿಕಲ್ ಕ್ಲಾಕ್ ನಮ್ಮ ಬಾಡಿಯಲ್ಲಿ ಇರುತ್ತೆ. ಹಂಗಂದ್ರೆ ಏನು, ಸ್ವಲ್ಪ ಸೂರ್ಯ ಬಂದಾಗ ಲೈಟ್ ಬಂದಾಗ ನಿದ್ದೆ ಮಾಡಬೇಕು ಅನಿಸಲ್ಲ, ಅಂದರೆ ಸ್ವಲ್ಪ ನಾವು ಆಕ್ಟಿವ್ ಆಗಿರ್ತೀವಿ. ಆ್ಯಂಡ್ ನೈಟ್ ಸ್ವಲ್ಪ ಲೈಟ್ ಕಡಿಮೆ ಇದ್ದಾಗ ನಿದ್ದೆ ಬರುತ್ತೆ. ಇದಕ್ಕೆ ಕಾರಣ ಏನಂದರೆ ಮೆಲಟೋನಿನ್ ಅಂತ ಒಂದು ಹಾರ್ಮೋನ್ ಬಾಡಿಯಲ್ಲಿ ಇರುತ್ತೆ. ಅದು ಬಾಡಿಯಲ್ಲಿ ಪೀನಿಯಲ್ ಗ್ಲ್ಯಾಂಡ್ ಅಂದರೆ ಬ್ರೈನಲ್ಲಿ ಒಂದು ಗ್ರಂಥಿ ಇರುತ್ತೆ, ಪೀನಿಯಲ್ ಗ್ರಂಥಿ ಅಂತ. ಅದರಿಂದ ಆ್ಯಕ್ಚುಲಿ ಮೆಲಟೋನಿನ್ ಪಿಗ್ಮೆಂಟ್ ಆಸ್ ಮೆಲಟೋನಿನ್ ಹಾರ್ಮೋನ್ ಅಂತ ಒಂದು ರಿಲೀಸ್ ಆಗುತ್ತೆ. ಸೊ ಆ ಹಾರ್ಮೋನು ನಮಗೆ ಸ್ವಲ್ಪ ಲೈಟ್ ಕಡಿಮೆ ಇದ್ದಾಗ ಜಾಸ್ತಿ ಇರುತ್ತೆ, ಸ್ವಲ್ಪ ಲೈಟ್ ಹೆಚ್ಚಿದಾಗ ಆ ಮೆಲಟೋನಿನ್ ಹಾರ್ಮೋನು ಕಡಿಮೆ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ಸೂರ್ಯ ಬಂದಾಗ ಲೈಟ್ ಜಾಸ್ತಿ ಇರುತ್ತಲ್ಲ, ಆವಾಗ ಏನಾಗುತ್ತೆ, ಮೆಲಟೋನಿನ್ ಹಾರ್ಮೋನ್ ಕಡಿಮೆ ಇರುತ್ತೆ. ಸೊ ನಾವು ನಮ್ಗೆ ಎಲ್ಲ ಹೆಚ್ಚರಾಗುತ್ತೆ, ನಿದ್ದೆ ಬರಲ್ಲ, ಆಕ್ಟಿವ್ ಆಗಿರ್ತೀವಿ, ನಾವು ಕೆಲಸ ಮಾಡ್ಕೊತೇವೆ. ಬಟ್ ನೈಟ್ ಸ್ವಲ್ಪ ಸಂಜೆ ಆದ್ಮೇಲೆ ಲೈಕ್ 6 o'clock ಲೈಟ್ ಕಡಿಮೆ ಆಗ್ತಾ ಇರ್ತದಲ್ಲ, ಸೊ ಅವಾಗ ಏನು ಮೆಲಟೋನಿನ್ ಆ ಹಾರ್ಮೋನ್ ಲೆವೆಲ್ಸ್ ಜಾಸ್ತಿ ಇರ್ತಾವೆ. ಸ್ವಲ್ಪ ಭಾಳ ಸಾಕಷ್ಟು ಲೆವೆಲ್ ಜಾಸ್ತಿ ಇದ್ದಾಗ ನಮ್ಗೆ ನಿದ್ದೆ ಬರುತ್ತೆ. ಇದು ಒಂದು ನಾರ್ಮಲ್ ಸೈಕಲ್, ಇದು ಸ್ಲೀಪ್ ಸೈಕಲ್ ಅಂತಾರೆ. ಸೊ ಅದೆಲ್ಲ ಡಿಪೆಂಡ್ಸ್ ಆನ್ ಮೆಲಟೋನಿನ್ ಹಾರ್ಮೋನ್, ಅದು ಬ್ರೈನಲ್ಲಿ ಒಂದು ಪೀನಿಯಲ್ ಗ್ರಂಥಿಯಿಂದ ರಿಲೀಸ್ ಆಗುತ್ತೆ. ಇದು ಇವಾಗ ಏನಾಗುತ್ತೆ ಈ ಜನರೇಷನ್, ಸೊ ನೈಟು ನಾವು ಗ್ಯಾಜೆಟ್ಸ್ ಯೂಸ್ ಮಾಡ್ತೀವಿ, ಸೊ ಅದರಿಂದ ಬ್ಲೂ ರೇಸ್ ಜಾಸ್ತಿ ಇರ್ತವೆ. ಅದು ಕಣ್ಣಿಂದ ಸೊ ಹೋಗಿದ್ವಾಗ ಕಣ್ಣಿಂದ ಸೊ ಬ್ರೈನ್ ಸೊ ಡೈರೆಕ್ಟ್ಲಿ ಎಂಟರ್ಸ್ ಇಂಟು ದ ಬ್ರೈನ್ ಆ್ಯಂಡ್ ವಾಟ್ ಹ್ಯಾಪನ್ ಸೊ ಡೈರೆಕ್ಟ್ಲಿ ಇಟ್ ಮೆಲಟೋನಿನ್ ಏನು ಲೆವೆಲ್ಸ್ ಇರ್ತವೆ ಅಲ್ಲ ಅದು ಕಡಿಮೆ ಮಾಡ್ತವೆ. ಸೊ ಅದು ನಾವು ಲೈಟ್ ಇದ್ದಾಗ ಆಲ್ರೆಡಿ ಹೇಳಿದ್ನಲ್ಲ, ಲೈಟ್ ಇದ್ದಾಗ ಮೆಲಟೋನಿನ್ ಲೆವೆಲ್ಸ್ ಕಡಿಮೆ ಇರ್ತವೆ. ನಾವು ಜಾಸ್ತಿ ಟೈಮ್ TV ನೋಡೋದು, ಗ್ಯಾಜೆಟ್ಸ್ ನೋಡೋದು, ಇಲ್ಲ ಸ್ಕ್ರೀನ್ ಏನೇನು ಏನಂತಾರೋ ಮೊಬೈಲ್ ನೋಡೋದು ಇದೆಲ್ಲ ನೋಡಿದ ಮೇಲೆ ಸೊ ಲೈಟ್ ಜಾಸ್ತಿ ಇದ್ದಾಗ ಮೆಲಟೋನಿನ್ ಲೆವೆಲ್ ಕಡಿಮೆನೇ ಇರುತ್ತೆ. ಸೊ ಅವಾಗ ಅವ್ರಿಗೆ ನಿದ್ದೆನೇ ಬರಲ್ಲ. ಸೊ ಇನ್ಸೋಮ್ನಿಯಾ ಅಂದರೆ ಏನು, ನಾವು ಮಲ್ಕೊಂತೀವಿ ಬಟ್ ಸಾಕಷ್ಟು ಟೈಮ್ ಮಲ್ಕೊಂಡಿದ ಮೇಲೆ ಕೂಡ ನಿದ್ದೆ ಬರಲ್ಲ. ಸೊ ಕೆಲವು ಜನ ಮಲ್ಕೊಂಡಿದ ಮೇಲೆ ನಿದ್ದೆ ಬರುತ್ತೆ, ಬಟ್ ಇನ್ಸೋಮ್ನಿಯಾದವ್ರಿಗೆ ಏನಂದರೆ ಒಂಬತ್ತು ಗಂಟೆಗೂ ಮಲ್ಕೊಂಡಿದ್ರೆ 1 o'clock ಕೂಡ ನಿದ್ದೆ ಬರಲ್ಲ, ಅಷ್ಟು ಟೈಮ್ ತಗೊಂತಾರೆ ನಿದ್ದೆ ಬರೋಕ್ಕೆ. ಸೊ ಇದೆಲ್ಲ ಇನ್ಸೋಮ್ನಿಯಾ ಅಂತ ನಾವು ಕೇಳ್ಬೋದು. ಮತ್ತೆ ಇದಕ್ಕೆಲ್ಲ ಕಾರಣ ಮೆಲಟೋನಿನ್ ಕಡಿಮೆ ಇದ್ದಾಗನೇ ಆಗತ್ತೆ. ಸೊ ಮೆಲಟೋನಿನ್ ಹೆಚ್ಚಾಗಬೇಕಂದ್ರೆ ಸ್ಲೀಪ್ ಹೈಜಿನ್ ಅಂತ ಒಂದು ಹೇಳ್ಬೋದು. ಸೊ ಅದ್ರ ಮುಂದೆ ನಾವು
0: ಖಂಡಿತ ಡಿಸ್ಕಸ್ ಮಾಡೋಣ. ಅಂತಹ ಸಂದರ್ಭಗಳಲ್ಲಿ ಗ್ಯಾಜೆಟ್ಗಳ ಬಗ್ಗೆ ಹೇಳಿದ್ರೆ ಅದ್ರ ಬಗ್ಗೆನೂ ಒಂದು ಪ್ರಶ್ನೆ ಇದೆ. ಈಗ ಬಹಳ ಮುಖ್ಯವಾಗಿ ನಿದ್ರೆ ಬರದೇ ಇರೋಕೆ ಯಾವೆಲ್ಲ ಕಾರಣ ಇರಬಹುದು ಅದ್ರ ಬಗ್ಗೆ?
1: ಸೊ ನಿದ್ರೆ ಬರ್ತಾ ಇಲ್ಲ ಅಂದ್ರೆ ನಾವು ಫಿಸಿಕಲ್ ಕಾಸಸ್ ಹೇಳ್ಬೋದು. ಬರ್ತಾ ಇಲ್ಲ ನಿದ್ರೆ, ಅವರು ಬಹಳ ಸಾಕಷ್ಟು ಕಂಪ್ಲೇಂಟ್ಸ್ ಮಾಡ್ತಾ ಇದ್ರೆ, ಬಹಳ ದಿನದಿಂದ ನಮ್ಗೆ ನಿದ್ರೆ ಬರ್ತಾ ಇಲ್ಲ, ಮೋರ್ ದೆನ್ 1 month, 2 months, 3 months ಇಂದ ನಮ್ಗೆ ನಿದ್ರೆ ಬರ್ತಾ ಇಲ್ಲ, 6 months ಇಂದನೂ ನಿದ್ರೆ ಬರ್ತಾ ಇಲ್ಲ ಅಂತಾರೆ. ಕೆಲವು ಜನ 20 ವರ್ಷ ಅಂತ ಬರ್ತಾರೆ ಒಪಿಡಿಗೆ, 20 ವರ್ಷದಿಂದ ನಮ್ಗೆ ನಿದ್ರೆ ಬರ್ತಾ ಇಲ್ಲ ಅಂತ ಬರ್ತಾರೆ. ಆ ಸಂದರ್ಭದಲ್ಲಿ ಕೂಡ ಆಯುರ್ವೇದದಲ್ಲಿ ನಿದ್ದೆ ಅಂತ ಒಂದು ಸಪರೇಟ್ ಚಾಪ್ಟರ್ ಹೇಳಿಬಿಡ್ತಾರೆ ಅದರಲ್ಲಿ. ಸೊ ನಾವು ಸುಖ ದುಃಖ, ಈವನ್ ವೃಷತ ಕ್ಲೀಬತ, ಜೀವನ ಮರಣ, ಸೊ ಇದೆಲ್ಲ ಡಿಪೆಂಡ್ಸ್ ಆನ್ ನಿದ್ರೆ ಅಂತ ಹೇಳ್ತಾರೆ. ಅಂದರೆ ಸುಖ ದುಃಖ, ಸುಖ ಅಂದರೆ ಆಯುರ್ವೇದದಲ್ಲಿ ಸ್ವಲ್ಪ ಹೆಲ್ದಿ ಲೈಫ್, ನೀವು ಹೆಲ್ದಿ ಇರಬೇಕಂದ್ರೆ ದಟ್ ಡಿಪೆಂಡ್ಸ್ ಆನ್ ನಿದ್ರೆ ಓನ್ಲಿ. ಬಟ್ ರೋಗ ದುಃಖತ ಅಂದರೆ ಆಯುರ್ವೇದದಲ್ಲಿ ರೋಗ ಸಿನಾನಿಮನ್. ಸೊ ನೀವು ಸ್ವಲ್ಪ ರೋಗ ಜಾಸ್ತಿ ಬರ್ತಾ ಇದೆ ಅಂದರೆ ಕೂಡ ನೀವು ಸ್ವಲ್ಪ ಸ್ಲೀಪ್ ಸರಿಯಾಗಿ ಮಾಡ್ತಾ ಇಲ್ಲ ಅಂತಾನೆ, ನಿದ್ದೆ ಸರಿಯಾಗಿ ಮಾಡ್ತಾ ಇಲ್ಲ ಅಂತಾನೆ ಅರ್ಥ ಮಾಡ್ಕೋಬಹುದು. ಸೊ ಆ ತರನೇ ಈವನ್ ನೀವು ಚೆನ್ನಾಗಿರಬೇಕು, ಹೆಲ್ದಿ ಪರ್ಸನ್ ಆಗಿ ಹೆಲ್ದಿ ಬಿಲ್ಡ್ ಇರಬೇಕು ಅಂದ್ರೆ ನಿದ್ದೆ ಬೇಕು. ಇಲ್ಲ ಕ್ಲೀಬತ ಅಂತಾರೆ, ಕ್ಲೀಬತ ಅಂದ್ರೆ ಸೊ ಸ್ವಲ್ಪ ಎಮಾಸಿಯೇಷನ್, ತೆಳ್ಳಗಿರ್ತಾರೆ. ಸೊ ತೆಳ್ಳಗ ಬಹಳ ತೆಳ್ಳಗಿರ್ತಾರೆ, ಸೊ ಅಂದ್ರೆ ಸರಿಯಾಗಿ ನ್ಯೂಟ್ರಿಷನ್ ಸಪ್ಲಿಮೆಂಟೇಷನ್ ಇರಲ್ಲ. ಸೊ ಅದರಲ್ಲಿ ಬಹಳ ತೆಳ್ಳಗಿರ್ತಾರೆ, ಅದಕ್ಕೂ ಕೂಡ ನಿದ್ರೆನೇ ಕಾರಣ. ಸ್ವಲ್ಪ ನಿದ್ದೆ ಚೆನ್ನಾಗಿ ಮಾಡಿದ್ರೆ ಡೈಜೆಷನ್ ಚೆನ್ನಾಗಾಗತ್ತೆ, ಸೊ ಅವ್ರಿಗೆ ಏನು ಆರೋಗ್ಯ ಸಮಸ್ಯೆಗಳು ಇರಲ್ಲ, ಸ್ವಲ್ಪ ಹೆಲ್ದಿ ಬಿಲ್ಟ್ ಇರುತ್ತೆ. ಬಟ್ ನಿದ್ದೆ ಇಲ್ಲಾಗ ಅವರು ಏನು ಊಟ ಮಾಡಿದ್ರು ಕೂಡ ಅದು ಡೈಜೆಸ್ಟ್ ಆಗಲ್ಲ, ಅದು ಮನೆಗೆ ಏನಂತ ಬಾಡಿಗೆ ಹತ್ತಲ್ಲ, ಸೊ ಅವರು ಬಹಳ ತೆಳ್ಳಗಾಗ್ಬಿಡ್ತಾರೆ. ಸೊ ನಿದ್ರೆ ಬಹಳ ಇಂಪಾರ್ಟೆಂಟ್, ಎದಕ್ಕಂದ್ರೆ ರೋಗಗಳು ಬರಾಕೆ ನಿದ್ರೆನೇ ಇಂಪಾರ್ಟೆಂಟ್, ರೋಗ ಬರಬಾರ್ದಂದ್ರೆ ಕೂಡ ನಿದ್ರೆ ಇಂಪಾರ್ಟೆಂಟ್. ಅದಾಗ ಜೀವನ ಮರಣ, ನಾವು ಚೆನ್ನಾಗಿ ಲೈಫ್ ಲೀಡ್ ಮಾಡ್ಬೇಕಂದ್ರೆ ನಿದ್ದೆ ಬೇಕು. ನಿದ್ರೆ ಕಡಿಮೆ ಇದ್ದವ್ರಿಗೆ ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸಸ್ ಜಾಸ್ತಿ ಇರ್ತವೆ. ಸೊ ಇನ್ಸೋಮ್ನಿಯಾ ಕಂಡೀಷನ್ಸ್ ಏನಿರ್ತವೆ ಅಂದ್ರೆ ನಿದ್ದೆ ಕಡಿಮೆ ಮಾಡ್ಕೊಂತ ಹೋಗ್ತಾರಲ್ಲ ಅವ್ರು, ಸೊ ಅದರಲ್ಲಿ ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸಸ್ಸು ಜಾಸ್ತಿನೇ ಇರ್ತವೆ.
0: ಅಂತ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಈಗ ತಾವು ಹೇಳಿದ್ರೆ ಒಬ್ಬರಿಗೆ 20 ವರ್ಷದಿಂದ ಬರ್ತಾ ಇಲ್ಲ ನಿದ್ರೆ ಅಂತ, ಆ ಒಂದು
1: ಕಾರಣಗಳ ಆಕ್ಚುಲಿ ಕಾರಣಗಳು ಹೇಳ್ಬೇಕಂದ್ರೆ ಸರ್ ಫಿಸಿಕಲ್ ಇರ್ತವೆ, ಅಂದ್ರೆ ಶಾರೀರಿಕ ಕಾಯಿಗಳು ಇರಬಹುದು, ಮಾನಸಿಕ ಕಾಯಿಗಳು ಇರ್ಬೋದು. ಅದರಲ್ಲಿ ಬಹಳ ಸ್ಟ್ರೆಸ್, ಈಗ ಸಾಫ್ಟ್ವೇರ್ ವರ್ಕರ್ಸ್ ಅದ ಶಿಫ್ಟ್ ಬೇರೆ ಇರ್ತದೆ, ಅವ್ರು ಬೆಳಗ್ಗೆ ಹೋಗ್ತಾರೆ, ಕೆಲವು ಜನ ನೈಟ್ ಹೋಗ್ತಾರೆ, ಅದರಿಂದ ಏನಾಗುತ್ತೆ ಬಯೋಲಾಜಿಕಲ್ ಕ್ಲಾಕ್ ಒಂದಿರುತ್ತೆ, ಅದು ಡಿಸ್ಟರ್ಬ್ ಆಗಿಬಿಡ್ತದೆ. ಸೊ ಅದು ಒಂದು ಕಾರಣ ನಿದ್ದೆ ಬರಲ್ಲ. ಅಂಡ್ ಸ್ಟ್ರೆಸ್ ಇನ್ ದ ಫಾರ್ಮ್ ಆಫ್ ಆಂಗ್ಸೈಟಿ ಇರ್ಬೋದು, ಡಿಪ್ರೆಷನ್ ಅಂತಾರೆ, ಸೊ ಎಮೋಷನಲ್ ಡಿಸ್ಟರ್ಬೆನ್ಸಸ್, ಅದ್ರ ಬಗ್ಗೆ ಕೂಡ ಸ್ವಲ್ಪ ನಿದ್ದೆ ಬರಲ್ಲ. ಇವರಿಗೆ ಹುಟ್ಟೋದಾಗಿಂದ ಇಲ್ಲ ಮಿಡಿಲ್ ವಯಸ್ಸಲ್ಲಿ ಆಫ್ಟರ್ ಮ್ಯಾರೇಜ್ ಏನೇನ ಶಾರೀರಿಕ ಕಾಯಿಗಳು ಲೈಕ್ ನ್ಯೂರಲಾಜಿಕಲ್ ಇಶ್ಯೂಸ್, ನರಗಳ ಸಂಬಂಧಿತ ಪಾರ್ಕಿನ್ಸೋನಿಸಮ್ ಆ ತರ ಇದ್ದಾಗ ಕೂಡ ನಿದ್ದೆ ಬರಲ್ಲ. ಇನ್ನೇನ ರೆಸ್ಪಿರೇಟರಿ ಇಶ್ಯೂಸ್ ಅಂತಾರೆ, ಅಂದ್ರೆ ಶ್ವಾಸಕೋಶಗಳು, ಅದರಲ್ಲಿ ಒಂದು ಟ್ಯಾಬ್ಲೆಟ್ಸ್ ಹೇಳ್ತಾರೆ ಅದು ಥಿಯೋಫಿಲಿನ್ ಅಂತ, ಅದಕ್ಕೂ ಸೈಡ್ ಎಫೆಕ್ಟೇ ನಿದ್ರಾಲೇಮಿ. ಸೊ ಆ ಟ್ಯಾಬ್ಲೆಟ್ಸ್ ಯೂಸ್ ಮಾಡೋರು ಏನು ಡ್ರಗ್ ಅಬ್ಯೂಸ್ ಅಂದ್ರೆ ಆಲ್ಕೋಹಾಲ್ ತಗೊಂತಾರೆ, ಇಲ್ಲ ಟೊಬ್ಯಾಕೋ, ಇಲ್ಲ ಅದರ್ ಡ್ರಗ್ಸ್ ಏನೇನು ತಗೊಂಡ್ ಅವ್ರಿಗೆ ನಿದ್ದೆ ಬರಲ್ಲ. ಅದು ಒಂದೇ ಅಲ್ಲ, ಏನೇನ ಓಲ್ಡ್ ಏಜ್ ಅಂದ್ ಒಂದು ಕಾರಣ ಇರ್ಬೋದು. ಬ್ರೈನ್ ಸ್ಟೆಮ್ ಅಂತಾರೆ, ಬ್ರೈನ್ ಸ್ಟೆಮ್ ಅಲ್ಲಿ ಏನೇನ ಹೈಪೋಥಾಲಮಸ್ ಅಂತಾರೋ ಅದರಲ್ಲಿ ಏನನ್ನ ಪ್ರಾಬ್ಲಮ್ ಇದ್ದಾಗ ಕೂಡ ನಿದ್ದೆ ಬರಲ್ಲ. ಹಾರ್ಟ್ ಡಿಸೀಸಸ್ ಅವ್ರಿಗೆ ನಿದ್ದೆ ಬರಲ್ಲ, ರೆಸ್ಪಿರೇಟರಿ ಡಿಸೀಸಸ್ ಇದ್ದವ್ರಿಗೆ ನಿದ್ದೆ ಬರಲ್ಲ. ಅದು ಒಂದೇ ಅಲ್ಲ. ಅಂಡ್ ರೂಮ್ಯಾಟಿಕ್ ಆರ್ಥ್ರೈಟಿಸ್ ಅಂತಾರೆ, ಅಂದ್ರೆ ಜಾಯಿಂಟ್ ಪೇನ್ಸ್, ಇದು ಇದವ್ರಿಗೆ ಕೂಡ ನಿದ್ದೆ ಬರಲ್ಲ. ಅಂಡ್ ಇದು ಬಿಟ್ಟು ಮತ್ತೆ ಮಾನಸಿಕ ಕಾಯಗಳು ಪರ್ಟಿಕ್ಯುಲರ್ಲಿ ಆಂಗ್ಸೈಟಿ, ಡಿಪ್ರೆಷನ್, ಡಿಪ್ರೆಷನ್ ಮೇನ್ ಸಿಂಪ್ಟಮೇ ಇನ್ಸೋಮ್ನಿಯಾ. ಅಂಡ್ ಇನ್ಸೋಮ್ನಿಯಾ ಮೇಲೆ ಇಷ್ಟು ಡಿಪ್ರೆಷನ್ ಆಲ್ಸೋ. ಸೊ ಇದು ವಯಸ್ ವರ್ಸ ಇರುತ್ತೆ, ಇದು ಒಂದೇ ಅಲ್ಲ. ಈವನ್ ನವ ಡೇಸ್ ಗ್ಯಾಜೆಟ್ಸ್ ಮೇನ್ ಸ್ಕ್ರೀನ್ ಇಸ್ ಅ ಮೇನ್ ಪ್ರಾಬ್ಲಮ್ ಫಾರ್ ಇನ್ಸೋಮ್ನಿಯಾ.
0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ರೇಣು ಧ್ವನಿ, ಇದು 90.4 FM ಕೆ ಎಲ್ ಇ ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ಆರೋಗ್ಯ ದರ್ಶನ ಕಾರ್ಯಕ್ರಮ ಇದು. ಇವತ್ತಿನ ಕಾರ್ಯಕ್ರಮದ ವಿಷಯ ನಿದ್ರಾಹೀನತೆ. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಮಾನಸರೋಗ ಏವಂ ಮನೋವಿಜ್ಞಾನ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಹಾಪುರ ಬೆಳಗಾವಿಯ ಡಾಕ್ಟರ್ ರಜಿಯಾ ಮುನಿಸಾ ಬೇಗಂ ಅವರು. ಕಾರ್ಯಕ್ರಮದಲ್ಲಿ ತಾವು ಹೇಳ್ತಾ ಇದ್ರಿ ಬಹಳಷ್ಟು ಕಾರಣಗಳು, ಅದರಲ್ಲಿ ಒಂದು ವಿಷಯ ಬಂದಿದೆ ಈಗ ಸ್ಲೀಪ್ ಆಪ್ನಿಯಾ, ಇನ್ಸೋಮ್ನಿಯಾ ಬಗ್ಗೆ ತಾವು ಹೇಳಿದ್ರಿ. ಸ್ಲೀಪ್ ಆಪ್ನಿಯಾ ಅಂದ್ರೇನು ಅದ್ರ ಬಗ್ಗೆ?
1: ಸ್ಲೀಪ್ ಆಪ್ನಿಯಾ ಅಂದ್ರೆ ಸರ್ ಅವರು ನಿದ್ದೆ ಮಾಡ್ತಾರೆ ಮತ್ತೆ ನಿದ್ರೆಯಲ್ಲಿ ಅವ್ರಿಗೆ ಉಸಿರಾಡಕ್ಕೆ ತೊಂದರೆ ಆಗುತ್ತೆ. ಕೆಲವು ಜನಕ್ಕೆ ಉಸಿರಾಡಕ್ಕೆ ತೊಂದರೆ ಆಗುತ್ತೆ, ಬಟ್ ಅದು 5-10 ಮಿನಿಟ್ಸ್ ಅಲ್ಲಿ ನಾರ್ಮಲ್ ಆಗುತ್ತೆ. ಇಲ್ಲ ಕೆಲವು ಜನಕ್ಕೆ ಏನಂದರೆ ಫುಲ್ ನೈಟ್ ಉಸಿರಾಡೋಕ್ಕೆ ತೊಂದರೆ ಆಗುತ್ತೆ. ಅದು ಒಂದ್ಸಲ ಅದು ನಾವು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೋಬೇಕಾಗತ್ತೆ. ಅದು ರೆಸ್ಪಿರೇಟ್ರಿ ಇಶ್ಯೂನ ಇಲ್ಲ ಬ್ರೈನ್ ರಿಲೇಟೆಡ್ ಇಶ್ಯೂಸ, ಅದು ಏನಾದ್ರು ರೆಸ್ಪಿರೇಟ್ರಿ ಸೆಂಟ್ರಲ್ಲಿ ಏನಾದ್ರು ಪ್ರಾಬ್ಲಮ್ ಇದಾವ, ಇಲ್ಲ ಹಾರ್ಟ್ ಇಶ್ಯೂಸ್ ಏನೇನಿದಾವ, ಅದೆಲ್ಲ ನೋಡಿಕೊಂಡು ಒಂದ್ಸಲ ಡಾಕ್ಟರ್ ಸಂಪ್ರದಿಸಿದೆ ಒಳ್ಳೆಯದು. ಏನಂದರೆ ಸೊ ಮಲ್ಕೋವಾಗ ಒಂದ್ಸಲ ನೈಸಲ್ ಬ್ಲಾಕೇಜ್ ಆಗಿಬಿಡ್ತದೆ, ಗಾಳಿ ಹೋಗೋಕ್ಕೆ ಬರೋಕ್ಕೆ ಸ್ವಲ್ಪ ತ್ರಾಸು ಇರುವಾಗ ಕೂಡ ಅವ್ರಿಗೆ ಸ್ಲೀಪ್ ಆ್ಯಪ್ನಿಯಾ ಅಂತ ಒಂದು ಡಿಸೀಸ್ ಬಂದೇ ಬರುತ್ತೆ. ಅಂದರೆ ಮೇನ್ ಅವ್ರಿಗೆ ಸಡನ್ ಆಗಿ ಒಂದು

0: ಉಸಿರಾಡಕ್ಕೆ ತೊಂದರೆ ಆಗತ್ತೆ.
1: ಅಂದ್ರೆ ನಿದ್ರೆಯಲ್ಲಿ ಉಸಿರಾಡೋ ಸಮಸ್ಯೆ ಸ್ಲೀಪ್ ಅಪ್ನಿಯಾ. ಹಾ, ಓಕೆ. ಅಂತ ಸಂದರ್ಭದಲ್ಲಿ ಅದು ಯಾರಿಗೆ ಆಗುತ್ತೆ ಅದ್ರ ಬಗ್ಗೆ ತಿಳಿಸಬಹುದಾ?
0: ಅದು ಆಕ್ಚುಲಿ ಬಹಳ ಕಾರಣಗಳು ಇರ್ತಾವ ಸರ್. ಅದು ರೆಸ್ಪಿರೇಟರಿ ಇಶ್ಯೂಸ್ ಇರ್ತಾವ, ಕೆಲವು ಜನಕ್ಕೆ ಆಸ್ತಮಾ ಇದೆಲ್ಲ ಇರ್ತಾವಲ್ಲ, ಅವರು ಮಲ್ಕೊಳ್ಳುವಾಗ ಸ್ವಲ್ಪ ಉಸಿರಾಡಕ್ಕೆ ಮೂಗಲ್ಲಿ ಏನೇನ ಕಾಯಿಗಳು ಇರ್ತವೆ, ಏನ ಖಂಡಗಳು ಸ್ವಲ್ಪ ಎಡಿನಾಯ್ಡ್ಸ್ ಅಂತಾರೆ, ಅದರಲ್ಲಿ ಏನೇನು ಪ್ರಾಬ್ಲಮ್ ಇದ್ದಾಗ ಪರ್ಟಿಕ್ಯುಲರ್ಲಿ ಮೂಗು ಸಮಸ್ಯೆಗಳು, ಸೊ ಉಸಿರಾಡಕ್ಕೆ ತೊಂದರೆ ಆಗುತ್ತೆ. ಅದು ಒಂದೇ ಅಲ್ಲ, ರೆಸ್ಪಿರೇಟರಿ ಇಶ್ಯೂಸು, ಬ್ರೈನ್ ಇಶ್ಯೂಸ್ ಕೂಡ ಇರ್ಬೋದು. ಆ್ಯಂಡ್ ಭಾಳ ತಿಂತಾರೆ, ಸೊ ಊಟ ಆ್ಯಕ್ಚುಲಿ ಊಟ ಮಾಡಿ ಆಲ್ಮೋಸ್ಟ್ 2-3 hours ಗ್ಯಾಪ್ ಕೊಟ್ಟು ಆಮೇಲೆ ಮಲ್ಕೊಂಡಿದ್ರೆ ಒಳ್ಳೆಯದು, ಇಲ್ಲಾಂದ್ರೆ ಇದೆಲ್ಲ ರೆಸ್ಪಿರೇಟರಿ ಸಿಸ್ಟಮ್ ಮೇಲೆ ಪ್ರೆಷರ್ ಆಗುತ್ತೆ ಮತ್ತು ಅವ್ರಿಗೆ ಉಸಿರಾಡೋಕ್ಕೆ ಕೂಡ ತೊಂದರೆ ಆಗುತ್ತೆ. ಸೊ ಮಿನಿಮಮ್ ನಾವು 7-7:30-8 o'clock ಊಟದೆಲ್ಲ ಮುಗಿಸ್ಕೊಂಡು ಆಮೇಲೆ 10-10 hours ಮಲ್ಕೊಂಡಿದ್ರೆ ಒಳ್ಳೇದು. ಆ್ಯಕ್ಚುಲಿ ನಾವು ಊಟ ಏನು ಮಾಡ್ತೇವೆ ಅದೆಲ್ಲ ಡೈಜೆಸ್ಟ್ ಆದಮೇಲೆ ಮಲ್ಕೊಂಡಿದ್ರೆ ಒಂದೇ ಕಾರಣ ಅಲ್ಲ, ಭಾಳ ಸಾಕಷ್ಟು ರೋಗಗಳು ಕಡಿಮೆ ಆಗ್ತವೆ, ನಿದ್ರೆ ಕೂಡ ಚೆನ್ನಾಗಿ ಬರುತ್ತೆ.
1: ಭಾಳ ಉತ್ತಮವಾಗಿ ತಿಳಿಸಿದ್ರಿ. ಆ್ಯಂಡ್ ಅಂಥ ಸಂದರ್ಭದಲ್ಲಿ ಈಗ ಮುಖ್ಯವಾದ ವಿಷಯ, ಯಾರಿಗಾದರೂ ಈಗ ಸ್ನೋರಿಂಗ್ ಗೊರಕೆ ಹೊಡೆಯೋ ಸಮಸ್ಯೆ ಇದೆ ಅಂದರೆ ಅವ್ರಿಗೇನಾದರೂ ಗಂಭೀರ ಕಾಯಿಲೆ ಇದೆಯಾ, ಈ ಗೊರಕೆ ಹೊಡೆಯೋ ಸಮಸ್ಯೆಯಿಂದ ಹೇಗೆ ಹೊರಗೆ ಬರಬಹುದು? ವೈದ್ಯರಾದ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಗುರಗಾ ಅನ್ನೋದು ಅದು ಕಾಮನ್ ಸರ್, ಅದು ನೇಸಲ್ ಬ್ಲಾಕೇಜ್ ಅವ್ರಿಗೆ, ಇಲ್ಲಿಂದ ಸ್ವಲ್ಪ ಥ್ರೋಟು ಇನ್ಫೆಕ್ಷನ್ಸ್, ಥ್ರೋಟಲ್ಲಿ ಕೂಡ ಸ್ವಲ್ಪ ಬ್ಲಾಕೇಜ್, ಕಫ ಜಾಸ್ತಿ ಇರುತ್ತದೆ, ಆ ಕಂಡೀಷನಲ್ಲಿ ಗುರಕ ಬರುತ್ತೆ. ಅದೇನು ಭಾಳ ಸಮಸ್ಯೆ ಏನಿಲ್ಲ, ಬಟ್ ಕೆಲವು ಜನಕ್ಕೆ ಏನಂದ್ರೆ ಅದು ಬಗ್ಗೆ ನಿದ್ದೆ ಡಿಸ್ಟರ್ಬ್ ಆಗುತ್ತೆ, ಅದರಿಂದ ಕೂಡ ಇನ್ಸೋಮ್ನಿಯಾ ಬರ್ಬೋದು. ಆ್ಯಂಡ್ ಅವರಿಂದ ಕೂಡ ಬೇರೆಯವ್ರಿಗೆ ಕೂಡ ಇನ್ಸೋಮ್ನಿಯಾ ಬರುತ್ತೆ ಆ ಸೌಂಡ್ಗೆ, ಅದು ಬೇರೆ ವಿಷಯ. ಆ್ಯಂಡ್ ಈಗ ಭಾಳ ಒಬೆಸಿಟಿ ಅಂತಾರಲ್ಲ, ಅವರು ಅವ್ರಿಗೆ ಕೂಡ ಭಾಳ ಕಫ ಇರುತ್ತೆ. ಸೊ ಕಫ ಇಸ್ ಅ ಮೇನ್ ಕಲ್ಪ್ರಿಟ್ ಫಾರ್ ದ ಗುರಕ ಅಂತಾರೆ ಆಯುರ್ವೇದದಲ್ಲಿ. ಸೊ ಅದು ಕಡಿಮೆ ಆಗಬೇಕು ಅಂದರೆ ಸ್ವಲ್ಪ ನಿದ್ದೆ ಮಾಡೋಕ್ಕಂತ ಮುಂಚೆ ಸ್ವಲ್ಪ ಬ್ರೀತಿಂಗ್ ಎಕ್ಸಸೈಸಸ್ ಮಾಡ್ಕೋಬೇಕಾಗುತ್ತೆ, ವೆಯ್ಟ್ ರಿಡಕ್ಷನು ಆಗಬೇಕು. ಆ್ಯಂಡ್ ಊಟ ಕೂಡ ನಾನು ಹೇಳಿದ ಪ್ರಕಾರ ಸ್ವಲ್ಪ 2-3 hours ಮುಂಚೆ ಊಟ ಮಾಡಿ ಅದೆಲ್ಲ ಡೈಜೆಸ್ಟ್ ಆದಮೇಲೆ ಮಲ್ಕೊಂಡಿದ್ರೆ ಕೂಡ ಗುಡಕ ಅನ್ನೋದು ಕಡಿಮೆ ಆಗುತ್ತೆ. ಇದೇನು ದೊಡ್ಡ ಕಾಯಿಲೆ ಅಲ್ಲ, ಸ್ವಲ್ಪ ಅದು ಕಡಿಮೆ ಆಗುತ್ತೆ, ಬಟ್ ವೆಯ್ಟ್ ರಿಡಕ್ಷನ್ ಇಸ್ ಮೇನ್ ಥಿಂಗ್.
1: ವೆಯ್ಟ್ ರಿಡಕ್ಷನು ಆಹಾರ ಸೇವನೆ ಜಲ್ದಿ ಮಾಡಬೇಕು
0: ಆ್ಯಂಡ್ ಲೈಫ್ ಸ್ಟೈಲ್ ಅದು ಮಾಡಿಫಿಕೇಶನ್ ಮಾಡ್ಕೋಬೇಕು, ಅಟ್ಲೀಸ್ಟ್ ಎಕ್ಸಸೈಸಸ್ ಮಾಡ್ಕೋಬೇಕು. ಬಾಡಿ ಅಂತ ಯಾವಾಗಲೂ ಲೈಟ್ ಇರಬೇಕು, ಈಗ ಹೆವಿ ಆಗ್ತಾ ಇದೆ. ಸೊ ಅದು ಬಿಟ್ಟಿದ್ರೆ ಗುರಕ ಅನ್ನೋದು ನಾರ್ಮಲ್ ಆಗಿ ನಾವು ಟ್ರೀಟ್ ಮಾಡ್ಕೋಬಹುದು.
1: ವಿತ್ ರಿಸ್ಪೆಕ್ಟ್ ಟು ಸ್ನೋರಿಂಗ್ ಯಾರು ಮಾಡ್ತಾರೆ ಅವ್ರು ಹೇಳ್ತಾರೆ ನಾವು ದಿನದಲ್ಲಿ ಬಹಳ ಪರಿಶ್ರಮ ಪಟ್ವಿ ಅಥವಾ ಹಾರ್ಡ್ ವರ್ಕ್ ಮಾಡಿದ್ವಿ ಅದಕ್ಕೆ ರಾತ್ರಿ ಸ್ನೋರಿಂಗ್ ಆಗುತ್ತೆ. ವೈದ್ಯರಾದ ನೀವು ಏನು ಹೇಳಿಕ್ ಇಷ್ಟ?
0: ಅದು ಹಂಗೇನಿಲ್ಲ ಸರ್, ನಿದ್ದೆ ಚೆನ್ನಾಗಿ ಬಂದಿದ್ರೆ ಆಕ್ಚುಲಿ 2 phases ಆಫ್ ಸ್ಲೀಪ್ ಅಂತಾರೆ, ಒಂದು REM ಸ್ಲೀಪ್ ಅಂತ NREM ಸ್ಲೀಪ್. ಅಂದ್ರೆ ಟೋಟಲ್ ಇಫ್ ಯು ಲೈಕ್ 8 hours ಸ್ಲೀಪ್ ಅಲ್ಲಿ ಫಸ್ಟ್ ನಾವು NREM ಸ್ಲೀಪ್ ಅಂದ್ರೆ non-rapid eyeball movements ಅಂತ. ಐಬಾಲ್ ಏನು ಅಂದ್ರೆ ಬಹಳ ಡೀಪ್ ಸ್ಲೀಪ್. ಸೊ ಡೀಪ್ ಸ್ಲೀಪ್ ದ ಆಲ್ಮೋಸ್ಟ್ ನಾವು 8 hours ಸ್ಲೀಪ್ ಅಲ್ಲಿ 6 hours ನಾವು ಡೀಪ್ ಸ್ಲೀಪ್ ಇಲ್ಲೇ ಇರಬೇಕು. ಆ್ಯಂಡ್ 2 hours REM ಸ್ಲೀಪ್ ಅಂದ್ರೆ ರ್ಯಾಪಿಡ್ ಐಬಾಲ್ ಸ್ಲೀಪ್ ಅಂದ್ರೆ ಅವಾಗ ಸ್ವಲ್ಪ ಡ್ರೀಮ್ಸ್ ಬರ್ತಾವೆ, ಅಷ್ಟು ಚೆನ್ನಾಗಿ ನಿದ್ದೆ ಮಾಡಲ್ಲ. ಅದು ನಾರ್ಮಲ್ ಸ್ಲೀಪ್ ಅಲ್ಲೇನೆ 2 phases ಇರ್ತವೆ. ನಾವು 8 hours ನಿದ್ದೆ ಮಾಡಿದ್ರೆ ಅದರಲ್ಲಿ 6 hours ಡೀಪ್ ಸ್ಲೀಪ್ ಮಾಡ್ತೀವಿ, 2 hours ನಾರ್ಮಲ್ ಸ್ಲೀಪ್ ಮಾಡ್ತೀವಿ, ಅದರಲ್ಲಿ ಡ್ರೀಮಿಂಗ್ ಸ್ಲೀಪ್ ಅಂತಾರೆ. ಡ್ರೀಮ್ಸ್ ಬರ್ತಾವ ಏನೇನ
1: ಬರ್ತಾವೆ,
0: ಬಟ್ ಇದು ನಾ ಹೇಳಿದ ಪ್ರಕಾರ ಯಾರು ಎಲ್ಲರಿಗೂ ಬರುತ್ತೆ. ನಾವು ಕೆಲಸ ಮಾಡಿದ್ರು ಕೂಡ ಮಾಡಿಲ್ಲ ಅಂದ್ರೂ ಕೂಡ ನಿದ್ದೆ ಚೆನ್ನಾಗಿ ಬರುತ್ತೆ, ಅದಕ್ಕೂ ಗುರಕ ಸಂಬಂಧ ಏನು ಇಲ್ಲ.
1: ಸೊ ಆಯುರ್ವೇದ ಏನು ಹೇಳುತ್ತೆ ವಿತ್ ರೆಸ್ಪೆಕ್ಟ್ ಟು ಸ್ನೋರಿಂಗ್ ಅಥವಾ ಗುರಕ?
0: ಆಯುರ್ವೇದ ಕಫ ಸಂಬಂಧ ವ್ಯಾಧಿ ಅಂತ ಹೇಳ್ತೀವಿ. ಸೊ ಅದಕ್ಕೋಸ್ಕರ ಸ್ವಲ್ಪ ವೆಯ್ಟ್ ರಿಡಕ್ಷನು ಆ್ಯಂಡ್ ಸ್ವಲ್ಪ ಬೇಗ ಮಾಡಿ ಡೈಜೆಸ್ಟ್ ಆದ್ಮೇಲೆ ಮಲ್ಕೊಂಡಿದ್ರೆ ಕಫ ಕಡಿಮೆ ಆಗುತ್ತೆ. ಸೊ ಆಟೋಮೆಟಿಕಲಿ ಆ ಗುರಕ ಅನ್ನೋದು ಕಡಿಮೆ ಆಗುತ್ತೆ. ಆ್ಯಂಡ್ ಬಿಸಿನೀರು ಕುಡಿಯೋಕೆ ಹೇಳ್ತೀವಿ ನೈಟ್, ಬಿಸಿನೀರು ಕುಡಿಬಹುದು.
1: ವೆರಿ ನೈಸ್. ಸ್ನೇಹಿತರೆ, ನೀವು ಕೇಳ್ತಾ ಇದ್ರ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಸ್ಲೀಪ್ ಡಿಸಾರ್ಡರ್ ಅಥವಾ ನಿದ್ರಾಹೀನತೆ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಮಾನಸರೋಗ ಏವಂ ಮನೋವಿಜ್ಞಾನ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಹಾಪುರ ಬೆಳಗಾವಿಯ ಡಾಕ್ಟರ್ ರಜಿಯಾ ಮುನಿಸಾ ಬೇಗಂ ಅವರು. ಈಗ ನಿದ್ರಾಹೀನತೆ ಆಯಿತು, ಗೊರಕೆ ಅಥವಾ ಸ್ನೋರಿಂಗ್ ಬಗ್ಗೆ ಆಯಿತು, ಈಗ ಬಹಳ ಮುಖ್ಯವಾಗಿ ಚಿಂತೆ, ಆತಂಕ, ಒತ್ತಡ, ಸ್ಟ್ರೆಸ್ ಆ್ಯಂಡ್ ಸ್ಲೀಪ್ ಡಿಸಾರ್ಡರ್, ಇದರ ಮಧ್ಯೆ ಸಂಬಂಧವೇನು ಅದರ ಬಗ್ಗೆ?
0: ನಾವು ಸ್ಲೀಪ್ ಡಿಸಾರ್ಡರ್ಸ್ ತಗೊಳ್ಳೋಗ, ಸೊ ಸ್ಲೀಪ್ ಡಿಸಾರ್ಡರಲ್ಲಿ ಮೇನ್ ಇನ್ಸೋಮ್ನಿಯಾ ಬರುತ್ತೆ. ಸೊ ಆಲ್ಮೋಸ್ಟ್ ಆಲ್ ಕೈಂಡ್ಸ್ ಆಫ್ ಸೈಕಲಾಜಿಕಲ್ ಇಶ್ಯೂಸ್, ಇಟ್ ಮೇ ಬಿ ಆಂಗ್ಸೈಟಿ, ಸಿಜೋಫೀನಿಯಾ, ಡಿಪ್ರೆಷನ್, ಅದರಲ್ಲಿ ಮೇನ್ ಪೇಷಂಟ್ ಕಂಪ್ಲೇಂಟ್ ಮಾಡೋದು ಡಾಕ್ಟರ್ ನಮ್ಗೆ ನಿದ್ದೆ ಬರ್ತಾ ಇಲ್ಲ. ಬಟ್ ಅವರು ಯಾವಾಗಲೂ ಬ್ರೈನ್ ಏನೋ ಒಂದು ಚಿಂತೆ ಮಾಡ್ತಾರೆ, ಬ್ರೈನ್ ಯಾವಾಗಲೂ ಅವರು ಆಕ್ಟಿವ್ ಮಾಡಬೇಕಂತಲೇ ಇರ್ತಾರೆ. ಸೊ ಆಕ್ಟಿವ್ ಬ್ರೈನ್ ಯಾವಾಗಲೂ ಏನೋ ಚಿಂತೆ ಮಾಡ್ತಾ ಇರ್ತಾರೆ, ಥಾಟ್ಸ್ ಏನೋ ಬರ್ತಾ ಇರ್ತಾವೆ. ಸೊ ಅವಾಗಲೂ ಏನಾಗುತ್ತೆ, ಅವ್ರ ಬ್ರೈನ್ ಯಾವಾಗಲೂ ಆಕ್ಟಿವ್ ಇರುತ್ತೆ. ಆಕ್ಟಿವ್ ಇದ್ದಾಗ ಮೆಲಟೋನಿನ್ ಸೆಕ್ರೇಷನ್ ಕಡಿಮೆ ಇರುತ್ತೆ. ಸೊ ಮೆಲಟೋನಿನ್ ಇಸ್ ಮೇನ್ ಹಾರ್ಮೋನ್ ಫಾರ್ ದ ಸ್ಲೀಪ್ ಇನಿಸಿಯೇಷನ್. ಸೊ ಅದು ಇರಲ್ಲ ಇವ್ರಿಗೆ, ಆಂಗ್ಸೈಟಿ ಪೀಪಲ್ ಇರ್ಬೋದು, ಡಿಪ್ರೆಷನ್, ಸಿಜೋಫೀನಿಯಾ, ಅದರ್ ಮೆಂಟಲ್ ಇಶ್ಯೂಸ್,

0: ಸೊ ಅವರಲ್ಲಿ ಮೆಲಟೋನಿನ್ ಹಾರ್ಮೋನ್ ಲೆವೆಲ್ಸ್ ಕಡಿಮೆ ಇದ್ದಾಗ ಅವ್ರಿಗೆ ನಿದ್ದೆ ಬರೋಕೆ ಚಾನ್ಸಸ್ ಕಡಿಮೆನೇ ಇರ್ತಾವೆ. ಅದು ಒಂದು ಸ್ಟ್ರೆಸ್.
1: ಮಹಿಳೆಯರಿಗೆ ಅಥವಾ ಪುರುಷರಿಗೆ ಪೋಸ್ಟ್ 60 ಅವರ ನಿದ್ರೆ ಕಮ್ಮಿ ಆಗುತ್ತಾ, ಅದ್ರ ಬಗ್ಗೆ ಒಂದು?
0: ಅದು ವಯಸ್ಸು ಪ್ರಕಾರನೇ ಆಕ್ಚುಲಿ ಸ್ಲೀಪ್ ರಿಕ್ವೈರ್ಮೆಂಟ್ ಕಡಿಮೆನೇ ಇರುತ್ತೆ ಸರ್. ಅವರು 6 hours ಸ್ಲೀಪ್ ಸಾಕು. ಕೆಲವು ಜನ ಮಿನಿಮಮ್ 4 o'clock ಎದ್ದಾಡ್ಬಿಡ್. ಅದಕ್ಕೇನಂದ್ರೆ ವಯಸ್ಸು ಜಾಸ್ತಿ ಇದ್ದಾಗ ಮೆಲಟೋನಿನ್ ಹಾರ್ಮೋನ್ ಲೆವೆಲ್ಸ್ ಕಡಿಮೆ ಇರ್ತಾವೆ. ಅದು ಅದು ಪ್ರಕಾರನೇ ನಿದ್ದೆನೂ ಕಡಿಮೆನೇ ಇರುತ್ತೆ. ಅದು ವಯಸ್ಸು ಪ್ರಕಾರನೇ. ಆ್ಯಂಡ್ ಆಯುರ್ವೇದದಲ್ಲಿ ಕೂಡ ವಾತ ಪ್ರಧಾನ ಏಜ್ ಅದು. ಸೊ ಅದಕ್ಕೋಸ್ಕರ ವಾತ ಜಾಸ್ತಿ ಇದ್ದಾಗ ನಿದ್ದೆ ಬರಲ್ಲ.
1: ನಿದ್ದೆ ಬರೋದಿಲ್ಲ ಅನ್ನೋದು ಅದು ಸಮಸ್ಯೆಯಾಗಿ ಮುಂದೆ ಆಗುದಿಲ್ಲ ಅಲ್ವಾ ವಯಸ್ಸಾದವರಿಗೆ? ಅದು ನಾರ್ಮಲ್.
0: ಅದು ನಾರ್ಮಲ್ ಆ ವಯಸ್ಸವ್ರಿಗೆ ಅದು ನಾರ್ಮಲ್. ಅದಕ್ಕೆ ಅದಕ್ಕೋಸ್ಕರ ನಾವು ರಿಸರ್ಚ್ ಸ್ಟಡಿ ತಗೊಳ್ಳೋಗ ಆ ಸ್ಟೇಜ್ ಪೀಪಲ್ನೇ ನಾವು ತಗೊಳ್ಳಲ್ಲ. ಇದಕ್ಕೆ ಅದು ಆಲ್ರೆಡಿ ಒಂದು ಫಿಕ್ಸ್ಡ್ ಡಿಸೀಸ್ ಅದರಲ್ಲಿ ಅವರಲ್ಲಿ.
1: ಇದು ಸೋಷಿಯಲ್ ಮೀಡಿಯಾ ಯುಗ, ಈಗ ಎಲ್ಲಾ ರೀತಿಯ ಒಂದು ವಿಡಿಯೋಸ್ಗಳನ್ನ ನಾವು ನೋಡ್ತೇವೆ. ಅಂತದ್ರಲ್ಲಿ ಒಳ್ಳೆ ನಿದ್ರೆ ಬರಲಿಕ್ಕೆ ಅಂತ ಕೆಲವು ಮ್ಯೂಸಿಕ್ ವೈಟ್ ನಾಯ್ಸ್ ಅಂತ ಕೇಳಿಸ್ತಾರೆ, ಅಥವಾ ಕೆಲವೊಬ್ರು ಗೊತ್ತಾಯ್ತಲ್ಲ ಇಂಟರ್ನೆಟ್ ಮುಖಾಂತರ ಇದನ್ನ ಕೇಳಿ ಉತ್ತಮ ನಿದ್ರೆ ಬರುತ್ತೆ. ವೈದ್ಯರಾದ ನೀವು, ಆಯುರ್ವೇದದ ಪ್ರಕಾರ ಇದು ಕರೆಕ್ಟ್ ಆ ಏನು ವೈಟ್ ನಾಯ್ಸ್ ಅಂತ ಏನು ಆ ನದಿಯ ಸೌಂಡ್ ಮಳೆಯ ನೀರಿನ ಸೌಂಡ್ ವಿಲ್ ದಟ್
0: ಎಫೆಕ್ಟ್ ಮ್ಯೂಸಿಕ್ ಥೆರಪಿ ಅಂತ ಒಂದು ಆಯುರ್ವೇದದಲ್ಲಿ ಕೂಡ ಹೇಳಿದ್ದಾರೆ.
1: ಓ ಇದೆಯಾ?
0: ಇದೆ. ಸೊ ಅದು ಪ್ರಕಾರ ಸ್ವಲ್ಪ ಕೆಲವು ರಾಗಗಳು ಅದರಲ್ಲಿ ನಾವು ತಗೋಬಹುದು. ಹಿಂದೋಳ ರಾಗ, ಕಲ್ಯಾಣಿ ರಾಗ ಅಂಡ್ ಭೋಪಾಳ, ಈ ಎಲ್ಲ ಭೈರವಿ, ಈ ರಾಗಸ್ ನಾವು ಕೇಳಿದೆ ಮುರಳಿ ಅಂತಾರಲ್ಲ ಅದರಲ್ಲಿ ಕೂಡ. ಸೊ ಆ ರಾಗಗಳು ಕೇಳಿದರೆ ನಿಮ್ಗೆ ನಿದ್ದೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಆಯುರ್ವೇದದಲ್ಲಿ ಕೂಡ ಮ್ಯೂಸಿಕ್ ಥೆರಪಿ ಇದೆ. ಸೊ ಒಂದು ರಿಕ್ರಿಯೇಷನಲ್ ಆಕ್ಟಿವಿಟಿ ನಾವು ನಮ್ಮ ಕಾಲೇಜಲ್ಲಿ ಕೂಡ ಮಾಡ್ತೀವಿ. ಸೊ ದಿನ ಅಟ್ಲೀಸ್ಟ್ ನಾವು ಮಲ್ಕೋಕ್ಕಂತ ಮುಂಚೆ 2 hours ಮುಂಚೆನೆ ನಾವು ಗ್ಯಾಜೆಟ್ಸ್ ಅಂತ ಬಿಡಬೇಕು. ಆಕ್ಚುಲಿ ನಾವು ಸ್ಕ್ರೀನ್ ನೋಡೋದು ಬಿಡಬೇಕಾಗತ್ತೆ. ಆ ಟೈಮಲ್ಲಿ ಪ್ಲೆಸೆಂಟ್ ಮ್ಯೂಸಿಕ್, ಸ್ಲೀಪ್ ಹೈಜಿನ್ ಅಲ್ಲಿ ಕೂಡ ಅದೇ ಹೇಳ್ತಾರೆ. ಸೊ ಫಸ್ಟ್ ನೀವು ನಿದ್ದೆ ಚೆನ್ನಾಗಿ ಬರಬೇಕಂದ್ರೆ ಲೈಟ್ಸ್ ಎಲ್ಲ ಆಫ್ ಮಾಡಬೇಕು. ಸೊ ಅದಕ್ಕಂತ ಮುಂಚೆ ಡೈಲಿ ರೊಟೀನ್, ಆ್ಯಕ್ಚುಲಿ ಬೆಳಗ್ಗೆ ಎದ್ದಿದ ಮೇಲೆ ಸ್ವಲ್ಪ ಮೋಷನ್ ಆಗಿ ಹೋಗಿ ಬಂದ ಮೇಲೆ ಎಕ್ಸಸೈಸ್ ಮಾಡೋದು, ಡೀಪ್ ರಿಲ್ಯಾಕ್ಸೇಷನ್ ಎಕ್ಸಸೈಸಸ್ ಮಾಡೋದು, ಆ್ಯಂಡ್ ಏನೇನ ಬುಕ್ಸ್ ಓದೋದು, ಆ್ಯಂಡ್ ಹೆಲ್ದಿ ಫುಡ್, ಮೆಲಟೋನಿನ್ ರಿಚ್ ಫುಡ್ ಅಂತಾರೆ. ಮೆಲಟೋನಿನ್ ರಿಚ್ ಫುಡ್ ಅಂದರೆ ಆಪ್ರಿಕಾಟ್ ಗೊತ್ತೈತಲ್ಲ ಸರ್, ಆಪ್ರಿಕಾಟ್, ಪಿಸ್ತಾ, ಮಶ್ರೂಮ್ಸ್, ಇವನ್ ಮಿಲ್ಕ್ ಕೂಡ. ಒಂದು ಗ್ಲಾಸ್ ಬೆಚ್ಚ ಇರ್ತಾವಲ್ಲ ಆ ಹಾಲು ತಗೊಳಕ್ಕೆ ಹೇಳ್ತಾರೆ, ಅದರಲ್ಲಿ ಟ್ರಿಪ್ಟೋಫ್ಯಾನ್ ಅಂತ ಒಂದು ಇರುತ್ತೆ. ಸೊ ಈವನ್ ಗಟ್ಟಿಂದ, ಸೊ ಸೆರಟೋನಿನ್ ಅಂದು ಒಂದು ಪ್ರಿಕಾಸಸ್, ಸೆರಟೋನಿನ್ ಈಸ್ ಆಲ್ಸೋ ಒನ್ ಆಫ್ ಹಾರ್ಮೋನ್, ಅದು ಪ್ರಿಕಾಸರ್, ಅದರಿಂದನೇ ಮೆಲಟೋನಿನ್ ಸೆಕ್ರೀಟ್ ಆಗುತ್ತೆ. ಅದಕ್ಕೆ ಗಟ್ ಗಟ್ಟಲ್ಲಿ ಗಟ್ ಅಂತಾರಲ್ಲ, ನಾವು ಈ ಪಿಜ್ಜಾ ಬರ್ಗರ್ಸ್ ತಿಂತೀವಲ್ಲ, ಸೊ ಆವಾಗ ಏನಾಗುತ್ತೆ, ಬ್ಯಾಸಿಲ್, ಏನು ಹೆಲ್ದಿ ಬ್ಯಾಸಿಲ್ ಬ್ಯಾಕ್ಟೀರಿಯಾ ಇರ್ತವೆ, ಅದು ಕೂಡ ಹೆಲ್ದಿ ಬ್ಯಾಕ್ಟೀರಿಯಾ ಅಂತಾರೆ. ಆ ಬ್ಯಾಕ್ಟೀರಿಯಾ ಕಡಿಮೆ ಆಗಾಗ ಗಟ್ ಹೆಲ್ತ್ ನಾರ್ಮಲ್ ಇರಲ್ಲ. ಸೊ ಆ ಟೈಮಲ್ಲಿ ಸೆರಟೋನಿನ್ ಅಂತ ಹಾರ್ಮೋನು ಪ್ರೊಡ್ಯೂಸ್ ಆಗಲ್ಲ. ಸೊ ಸೆರಟೋನಿನ್ ಚೆನ್ನಾಗಿಲ್ಲ ಅಂದ್ರೆ ಅದು ಮೆಲಟೋನಿನ್ ಪ್ರೊಡಕ್ಷನ್ಗೆ ಹೆಲ್ಪ್ ಆಗಲ್ಲ, ಅಷ್ಟು ಮೆಲಟೋನಿನ್ ಇರಲ್ಲ. ಸೊ ಅದಕ್ಕೋಸ್ಕರ ಗಟ್ ಡಿಸೀಸಸ್ ಅಂದ್ರೆ, ಗಟ್ ಅಂದ್ರೆ ಅದು ಹೊಟ್ಟೆ, ಹೊಟ್ಟೆ ಡಿಸೀಸಸ್ ಅಲ್ಲಿ ಕೂಡ ನಿದ್ದೆ ಚೆನ್ನಾಗಿ ಬರಲ್ಲ. ಯಾಕಂದ್ರೆ ಅದರಲ್ಲಿ ಸೆರಟೋನಿನ್ ಅಷ್ಟು ಸೆಕ್ರೀಟ್ ಆಗಲ್ಲ. ಸೆರಟೋನಿನ್ ಇಲ್ಲ ಅಂದ್ರೆ ಮೆಲಟೋನಿನ್ ಇರಲ್ಲ. ಸೊ ಅದು ಪೀನಿಲ್ ಗ್ರ್ಯಾಂಡ್ ಇರುತ್ತಲ್ಲ, ಅದ್ರ ಮೇಲೆ ಕೆಲಸ ಮಾಡಿ ಮೆಲಟೋನಿನ್ ಸೆಕ್ರೀಟ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ನಾವು ಚೆನ್ನಾಗಿ ಊಟ ಮಾಡಿದ್ರು ಕೂಡ ನಿದ್ದೆ ಚೆನ್ನಾಗಿ ಬರುತ್ತೆ.
1: ವೆರಿ ನೈಸ್. ಅಂತ ಸಂದರ್ಭದಲ್ಲಿ ತಾವು ಹೇಳಿದ್ರಿ ತಮ್ಮ ಕಾಲೇಜಿನಲ್ಲಿ ಅಂದ್ರೆ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಾಹಪುರ ಬೆಳಗಾವಿಯಲ್ಲಿ ಇನ್ನು ರೆಕ್ರಿಯೇಷನಲ್ ಆಕ್ಟಿವಿಟಿ, ಅದರ ಬಗ್ಗೆ ಸ್ವಲ್ಪ ತಿಳಿಸಿ. ವಿತ್ ರೆಸ್ಪೆಕ್ಟ್ ಟು ನಿದ್ರೆನಾ,
0: ನಿದ್ದೆ ಆಲ್ ಮಾನಸಿಕ ವ್ಯಾಧಿ ಬಗ್ಗೆ ನಾವು
1: ಫ್ರೀನಾ?
0: ಫ್ರೀಯೇ ಸರ್.
1: ಯಾವಾಗಿದೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
0: ಎವ್ರಿ ಫ್ರೈಡೆ ನಾವು ಮಾಡ್ತೀವಿ.
1: ಎವ್ರಿ ಫ್ರೈಡೆ
0: ನಾನು ಒಂದು ಗೆಸ್ಟ್ ಅನ್ನು ಕರಿತೀನಿ, ಇಸ್ಕಾನ್ ಟೆಂಪಲ್ ಇಂದ, ಇಲ್ಲಾಂದ್ರೆ ಒಂದು ಆರ್ಟಿಸ್ಟ್, ಮ್ಯೂಸಿಷಿಯನ್, ಏನೇ ತಬಲಾ ಇದು ಮಾಡ್ತಾರಲ್ಲ ಅವ್ರನ್ನ, ಯಾರನ್ನ ಒಬ್ಬನಿಗೆ ಕಳಿಸಿ ಒಂದು ಸ್ವಲ್ಪ ಟಾಕ್ ಕೊಟ್ಟಿಸ್ತೀನಿ. ಇಲ್ಲ ಆದ್ಮೇಲೆ ಏನಾಗುತ್ತೆ, ಸ್ವಲ್ಪ ಡ್ರಾಯಿಂಗ್, ಪೇಂಟಿಂಗ್ ಮಾಡಿಸ್ತೀನಿ. ಪೇಷಂಟ್ಸ್ IPD ಪೇಷಂಟ್ಸ್ ಇರ್ತಾರಲ್ಲ, ಅವ್ರನ್ನೆಲ್ಲ ಕರೆಸು ನಾವು ಒಂದು ರೂಮಲ್ಲಿ ಕುಂದಿರಿಸಿ ಪೇಷಂಟ್ನೇ ನಾವು ಜಸ್ಟ್ ಹಾಟ ಅಂದರೆ ಸಾಂಗ್ ಹಾಡೋಕ್ಕೆ ಹೇಳ್ತೀವಿ, ಇಲ್ಲ ಅವ್ರೇನೇನ ಶೇರ್ ಮಾಡ್ಕೋಬೇಕಂದ್ರೆ ಅವರು ಅದು ಮಾಡ್ಕೋಬೋದು, ಡ್ಯಾನ್ಸ್ ಏನೇನು ಮಾಡಬೇಕಂದ್ರೆ ಮಾಡ್ಕೋಬೋದು. ಸೊ ನಾವು ಒಂದು ಒಂದು ಟೈಪ್ ಆಫ್ ಆಕ್ಟಿವಿಟೀಸ್ ಲೈಕ್ ಎಂಟರ್ಟೈನ್ಮೆಂಟ್ ಆಕ್ಟಿವಿಟಿ.
1: ಪ್ರತಿ ಶುಕ್ರವಾರ ಉಚಿತವಾಗಿ
0: ಪ್ರತಿ ಶುಕ್ರವಾರ ನಾವು ಮಧ್ಯಾಹ್ನ 3 to 4 ತನಕ ನಾವು ಕಾಲೇಜ್ ಹಾಸ್ಪಿಟಲ್ ರೂಮ್ ಇರ್ತದೆ, ಅದರಲ್ಲಿ ಒಂದು ಸ್ಪೆಷಲಿ ರಿಕ್ರಿಯೇಷನಲ್ ಥೆರಪಿ.
1: ಹೌ ಇಸ್ ದ ಪಬ್ಲಿಕ್ಸ್?
0: ಪಬ್ಲಿಕ್ ನಾವು ಏನು ಇಲ್ಲಿ ತನಕ ನಾವು ಪಬ್ಲಿಕ್ ತಂದಿಲ್ಲ ಸರ್, ಓನ್ಲಿ IPD ಪೇಷಂಟ್ಸ್ ಅಂಡ್ ನಮ್ಮ ಸ್ಟಾಫ್ ಬರ್ತಾರೆ. ಯಾರನ್ನ ಸ್ವಲ್ಪ ಫ್ರೀ ಇರ್ತಾರಲ್ಲ ಶೆಡ್ಯೂಲ್, ಆ ಸ್ಟಾಫ್ ಕೂಡ ಬಂದು ಅಟೆಂಡ್ ಆಗ್ತಾರೆ. ಅದರಲ್ಲಿ ಮ್ಯೂಸಿಕ್ ಥೆರಪಿ ಅಂದರೆ ಮ್ಯೂಸಿಕ್ ಕೇಳೋದು, ಇಲ್ಲ ಅಂದರೆ ಪೇಷಂಟ್ ಹಾಡ್ಬೋದು ಏನನ್ನ, ಅದು ಒಂದು ಡ್ರಾಯಿಂಗ್, ಕಲರಿಂಗ್, ರಂಗೋಲಿ ಥರ ಒಂದು. ಆ್ಯಂಡ್ ಬ್ರೈನ್ ಜಿಮ್, ಬ್ರೈನ್ ಜಿಮ್ ಅಂದರೆ ಸ್ವಲ್ಪ ಆಕ್ಟಿವಿಟೀಸ್ ಮಾಡಿಸ್ತೀವಿ ಬ್ರೈನ್ ಸ್ವಲ್ಪ ಸರ್ಕ್ಯೂಟ್, ಬ್ರೈನಲ್ಲಿ ಸ್ವಲ್ಪ ಸರ್ಕ್ಯೂಟ್ಸ್ ಇರ್ತವೆ, ಅದು ಆ್ಯಕ್ಟಿವ್ ಮಾಡಬೇಕಂದ್ರೆ ಕೂಡ ನಾವು

0: ಮೇನ್ ಜಿಮ್ ಅಂತಿದೆ, ಲೆಫ್ಟ್ ಹ್ಯಾಂಡ್ ರೈಟಿಂಗು, ಲೆಫ್ಟ್ ಹ್ಯಾಂಡ್ ಪೇಂಟಿಂಗ್ ಯಾವಾಗಲೂ ನಾವು ರೈಟ್ ಹ್ಯಾಂಡ್ ಜೊತೆ ಮಾಡ್ತೀವಿ ಅಂದರೆ ಓನ್ಲಿ ಒನ್ ಬ್ರೈನೇ ಕೆಲಸ ಮಾಡುತ್ತೆ. ಸೊ ಈ ಟೈಮಲ್ಲಿ ನಾವು ಸ್ವಲ್ಪ ಪೇಷಂಟ್ಗೆ ಲೆಫ್ಟ್ ಹ್ಯಾಂಡ್ ಜೊತೆನೂ ಸ್ವಲ್ಪ ಆ ಕೆಲಸ ಮಾಡೋಕ್ಕೆ ಹೇಳ್ತೀವಿ, ಕೆಲವು ಎಕ್ಸಸೈಸಸ್ ಹೇಳ್ಕೊಡ್ತೀವಿ. ಸೊ ಎರಡೂ ಬ್ರೈನ್ಸ್ ಚೆನ್ನಾಗಿ ಕೆಲಸ ಮಾಡಿ ಅವ್ರು ಸ್ವಲ್ಪ ಮಾನಸಿಕವಾಗಿ ಚೆನ್ನಾಗಿರೋಕ್ಕೆ ನಾವು ರೀಕ್ರಿಯೇಷನಲ್ ಆ್ಯಕ್ಟಿವಿಟಿ ಅಂತ ನಮ್ಮ ಕಾಲೇಜಲ್ಲಿ ಮಾಡ್ತೀವಿ ಸರ್ ಪ್ರತಿ ಶುಕ್ರವಾರ.
1: ಈಗ ಬಹಳ ಮುಖ್ಯವಾಗಿ ಮಲಗುವ ಮುನ್ನ ಮೊಬೈಲನ್ನು ನೋಡುವುದರಿಂದ ಏನಾದರೂ ಕಾಯಿಲೆ ಬರ್ತಾ ಇದೆಯಾ, ಅದ್ರ ಬಗ್ಗೆ ನಾವು ನಿಮ್ಮ ಕಡೆಯಿಂದ ಮಾಹಿತಿ ಪಡೆಯೋಣ. ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮ, ಸ್ಲೀಪ್ ಡಿಸಾರ್ಡರ್ ಅಥವಾ ನಿದ್ರಾಹೀನತೆ, ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಮಾನಸ ರೋಗ ಏವಂ ಮನೋವಿಜ್ಞಾನ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಾಹಪುರ ಬೆಳಗಾವಿಯ ಡಾಕ್ಟರ್ ರಜಿಯಾ ಮುನಿಸಾ ಬೇಗಂ ಅವರು. ಡಾಕ್ಟರ್ ಮೇಡಮ್, ಮೊಬೈಲ್ ಅನ್ನ ಸ್ಕ್ರೋಲ್ ಮಾಡ್ತಾ ನಿದ್ರೆಗೆ ಹೋಗ್ಬಿಡ್ತೇವೆ, ಅದರಿಂದ ಏನಾದರೂ ಸಮಸ್ಯೆ ಆಗಿ ಮುಂದೆ ಬರುತ್ತಾ, ಅದರ ಬಗ್ಗೆ ಸ್ವಲ್ಪ.
0: ಎಸ್ ಸರ್, ಏನಂದ್ರೆ ಮೊಬೈಲ್ ನಾವು ಚಿಕ್ಕ ಮಕ್ಕಳೇ ಅಲ್ಲ, ಈವನ್ ದೊಡ್ಡವರು ಕೂಡ ರಾತ್ರಿ ಅಂತ ಮೊಬೈಲ್ ನೋಡ್ತಾ ಇರ್ತಾರೆ. ಸೊ ಆ ಟೈಮಲ್ಲಿ ಬ್ಲೂ ರೇಸ್ ಮೊಬೈಲಿಂದ, ಈವನ್ ಟಿವಿ ಕೂಡ ಹಾನಿಕಾರಕನೇ. ಸೊ ಅದರಿಂದ ಕೂಡ ಅಟ್ಲೀಸ್ಟ್ ಬ್ಲೂ ರೇಸ್, ಹೈ ಕಾನ್ಸಂಟ್ರೇಟೆಡ್ ಬ್ಲೂ ರೇಸ್ ಬರ್ತವೆ. ಅದು ಏನಾಗುತ್ತೆ, ಅದು ಪೀನಿಯಲ್ ಗ್ಲ್ಯಾಂಡ್ ಮೇಲೆ ಕೆಲಸ ಮಾಡಿ ಅದು ಮೆಲಟೋನಿನ್ ಸೆಕ್ರೀಷನ್, ಮೆಲಟೋನಿನ್ ಹಾರ್ಮೋನ್ ಸೆಕ್ರೀಷನ್ ಕಡಿಮೆ ಮಾಡ್ತವೆ. ಸೊ ಆವಾಗಲೂ ಏನಾಗುತ್ತೆ, ಅವ್ರಿಗೆ ನಿದ್ದೆ ಬರೋಕ್ಕೆ ಅಷ್ಟು ಬೇಗ ನಿದ್ದೆ ಬರಲ್ಲ. ಸೊ ಅದು ಇನ್ಸೋಮ್ನಿಯಾಗ ನಾವು ಕನ್ಸಿಡರ್ ಮಾಡ್ತೀವಿ. ಅದು ಒಂದೇ ಅಲ್ಲ, ಭಾಳ ಗ್ಯಾಜೆಟ್ಸ್ ಯೂಸ್ ಮಾಡ್ತಾರಲ್ಲ, ಅದರಿಂದ ಬ್ರೈನ್ ಶ್ರಿಂಕೇಜ್ ಆಗುತ್ತೆ, ಬ್ರೈನ್ ಸೈಜ್ ಕೂಡ ಕಡಿಮೆ ಆಗುತ್ತೆ, ಆ್ಯಂಡ್ ಒಂದು ಕೈಂಡ್ ಆಫ್ ಆಂಗ್ಸೈಟಿ ಡೆವಲಪ್ ಆಗುತ್ತೆ. ಮತ್ತು ನೋಡಬೇಕಂತ ಒಂದು ಕೈಂಡ್ ಆಫ್ ಆಂಗ್ಸೈಟಿ ಡೆವಲಪ್ ಆಗುತ್ತೆ. ನಿದ್ದೆ ಬರೋದು ಒಂದೇ ವಿಷಯ ಅಲ್ಲ, ಅದು ಭಾಳ ಮಾನಸಿಕ ಕಾಯಗಳು ಕೂಡ ಭಾಳ ಈ ಟೆಕ್ನಾಲಜಿಯಿಂದ ಬರ್ಬೋದು.
1: ಈಗ ಇನ್ನೊಂದು ಬಹಳ ಮುಖ್ಯವಾಗಿ ನಿದ್ರೆಯಲ್ಲಿ ನಡೆಯೋದು ಸ್ಲೀಪ್ ವಾಕಿಂಗ್ ಬಗ್ಗೆ ಸ್ವಲ್ಪ ತಿಳಿಸಿ.
0: ಸ್ಲೀಪ್ ವಾಕಿಂಗ್ ಅದು ಆಕ್ಚುಲಿ ನೀವು ಸ್ಲೀಪ್ ಡಿಸಾರ್ಡರ್ಸ್ ತಗೊಂಡಿದ್ರೆ ಟೂ ಕ್ಯಾಟಗರೀಸ್ ಇರ್ತವೆ, ಡಿಸ್ರೋಮಿಯಾಸ್ ಆಸ್ ವೆಲ್ ಆಸ್ ಅ ಪ್ಯಾರಾಸೋಮಿಯಾಸ್ ಅಂತ. ಡಿಸೋಮಿಯಾಸ್ ಅಲ್ಲಿ ಇನ್ಸೋಮಿಯಾ, ಹೈಪರ್ಸೋಮಿಯಾ. ಇನ್ಸೋಮಿಯಾ ಅಂದ್ರೆ ನಮ್ಗೆ ಎಲ್ಲರಿಗೂ ಗೊತ್ತಾಗಬಹುದು, ಮಲ್ಕೊಂತಾರೆ ಬಟ್ ನಿದ್ದೆ ಬರೋದು ಟೈಮ್ ಸ್ವಲ್ಪ ತಗೊಂತಾರೆ, ನಿದ್ದೆ ಬೇಗ ಬರಲ್ಲ ಅವ್ರಿಗೆ. ಸ್ವಲ್ಪ ಹೊತ್ತು ಆದ್ಮೇಲೆ ಒಂದು ಒಂದು ತಾಸು, ಒಂದೂವರೆ ತಾಸು, ಎರಡು ತಾಸು ಆದ್ಮೇಲೆ ನಿದ್ದೆ ಬರುತ್ತೆ. ಸೊ ಮಲ್ಕೊಳಕ್ಕೆ ಹೋಗ್ತಾರೆ ಬಟ್ ನಿದ್ದೆ ಬರಲ್ಲ. ಸೊ ಅದು ಇನ್ಸೋಮ್ನಿಯಾ. ಬಟ್ ಹೈಪರ್ ಸೋಮ್ನಿಯಾ ಅಂತಾರೆ, ಜಾಸ್ತಿ ನಿದ್ದೆ ಮಾಡ್ತಾರೆ ಅವ್ರು. ಅದು ಒಂದು ನಾರ್ಕೋಲೆಪ್ಸಿಯಲ್ಲಿ ನಾವು ನೋಡ್ಬೋದು, ಅಂದರೆ ನೈಟ್ ಸ್ಲೀಪ್ ಅವ್ರಿಗೆ ಕಡಿಮೆ ಇರುತ್ತೆ, ನೈಟ್ ನಿದ್ದೆ ಮಾಡಲ್ಲ ಬಟ್ ಡೇ ಟೈಮಲ್ಲಿ ಅವ್ರಿಗೆ ನಿದ್ದೆ ಬರುತ್ತೆ. ಸೊ ಏನೋ ಜಲ್ದಿ ಆಗಿ ನಿದ್ದೆಯಲ್ಲಿ ಹೋಗ್ತಾರೆ, ಅದು ನಾರ್ಕೋಲೆಪ್ಸಿ ಅಂತ ಹೇಳ್ಬೋದು. ಬಟ್ ಪ್ಯಾರಾಸೋಮ್ನಿಯಾಸಲ್ಲಿ ಸ್ಟೇಜ್ 4 ಸ್ಲೀಪ್ ಡಿಸಾರ್ಡರ್ಸ್ ಅಂತ ಒಂದಿದ್ದಾವೆ, ಅದರಲ್ಲಿ ಭಾಳ ಸಾಕಷ್ಟು ರೋಗಗಳಿದ್ದಾವೆ. ಒಂದು ಸ್ಲೀಪ್ ವಾಕಿಂಗ್ ಇರ್ಬೋದು, ಆ್ಯಂಡ್ ಸ್ಲೀಪ್ ಟೆರ್ರರ್. ಸ್ಲೀಪ್ ವಾಕಿಂಗ್ ಅಂದರೆ ನಿದ್ದೆ, ಅವರು ಒಂದು ಟೈಪ್ ಆಫ್ ಆಟೋಮ್ಯಾಟಿಕಲಿ ಮೋಟಾರ್ ಆ್ಯಕ್ಟಿವಿಟೀಸ್ ಶುರು ಆಗ್ತವೆ ಅದರಲ್ಲಿ. ಸೊ ಒಂದು ತಾಸೆ ಮಲ್ಕೊಂತಾರೆ, ಒಂದೆರಡು ತಾಸು ಆದಮೇಲೆ ಅವರು ಆಟೋಮ್ಯಾಟಿಕಲಿ ಎದ್ದಾಡಿ ಮತ್ತು ಅಲ್ಲಿ ಮಿನಿಮಮ್ 2-3 minutes ಮಿನಿಮಮ್. ಕೆಲವು ಜನ ಏನು ಮಾಡ್ತಾರೆ, ಮಿನಿಮಮ್ ಆಲ್ಮೋಸ್ಟ್ 1 hour ವಾಕಿಂಗ್ ಮಾಡ್ತಾರೆ. ಆ ಟೈಮಲ್ಲಿ ಅವರು ಗೊತ್ತಾಗಲ್ಲ ಅವ್ರಿಗೆ ಏನು ಮಾಡ್ತಾರಂತ, ಅದು ಒಂದು ಟೈಪ್ ಆಫ್ ಆಟಾನಮಸ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವಿಟಿ. ಸೊ ಅವರವರು ಹಾನಿ ಮಾಡ್ಕೊತಾರೆ, ಒಂದ್ಸಲ ಸ್ಲೀಪಲ್ಲಿ ಸ್ವಲ್ಪ ಆಕ್ಸಿಡೆಂಟ್ಸ್ ಆಗ್ತವೆ, ಒಂದ್ಸಲ ಗಾಯ ಕೂಡ ಆಗ್ತವೆ, ಈ ಥರ ಸ್ವಲ್ಪ ಇಂಜುರಿ ಆಗಿರ್ಬೋದು. ಅದಕ್ಕೋಸ್ಕರ ಸ್ಲೀಪ್ ವಾಕ್ ಅನ್ನೋದು ಒಂದು ಕೈಂಡ್ ಆಫ್ ಸ್ಟೇಜ್ 4 ಸ್ಲೀಪ್ ಡಿಸಾರ್ಡರ್. ಇದಕ್ಕೂ ಟ್ರೀಟ್ಮೆಂಟ್ಸ್ ಇದ್ದಾವೆ, ಬಟ್ ಅಷ್ಟು ಎಫೆಕ್ಟ್ ಆಗಿ ಕೆಲಸ ಮಾಡೋ ಟ್ರೀಟ್ಮೆಂಟ್ಸ್ ನಾನು ನೋಡಿಲ್ಲ ಇಷ್ಟು ತನಕ.
1: ಈಗ ಬಹಳ ಮುಖ್ಯವಾಗಿ ನಾನು ನಿಮಗೆ ಇಂಟರ್ವ್ಯೂಗಿಂತ ಮುಂಚೆನೂ ಕೇಳಿದೆ, ಪರಿಚಯದವರು ಒಬ್ಬರು ಇದ್ದಾರೆ, ಮೆಲಟೋನಿನ್ ಸಪ್ಲಿಮೆಂಟ್ ತಗೋತೇನೆ ನಿದ್ರೆ ಬರ್ತಾ ಇಲ್ಲ ಅಂತ ಹೇಳ್ಬಿಡ್ತಾರೆ. ಈಗ ಬಹಳ ಸುಲಭವಾಗಿ ಸಿಗುತ್ತೆ ವಿತ್ ರೆಸ್ಪೆಕ್ಟ್ ಟು ಹೆಸರು ನೋಡಿ, ಮೆಲಟೋನಿನ್. ಇಲ್ಲ ಅಂದ್ರೆ ಒಂದಾನೊಂದು ಕಾಲದಲ್ಲಿ ಪ್ರಿಸ್ಕ್ರಿಪ್ಷನ್ ಬೇಸ್ಡ್ ಸ್ಲೀಪ್ ಪಿಲ್ಸ್ ಇತ್ತು. ವೈದ್ಯರಾದ ನೀವು ಏನು ಹೇಳಿಕ್ ಇಷ್ಟಪಡ್ತೀರಾ ವಿತ್ ರೆಸ್ಪೆಕ್ಟ್ ಟು ಮೆಲಟೋನಿನ್ ಸಪ್ಲಿಮೆಂಟ್ಸ್? ಬಹಳ ಸುಲಭವಾಗಿ ಸಿಕ್ಕಿದೆ, ಇದು ಏನಾದರೂ ಸಮಸ್ಯೆ ತಗೊಂಡು ಬರುತ್ತಾ, ಅದ್ರ ಬಗ್ಗೆ?
0: ಸೊ ಮೆಲಟೋನಿನ್ ಸಪ್ಲಿಮೆಂಟ್ಸ್ ನಮ್ದು ಆಯುರ್ವೇದ ಫೀಲ್ಡ್ ಅಲ್ಲಿ, ಆಯುರ್ವೇದಲ್ಲಿ ಕೂಡ ಸ್ಲೀಪ್ ಇಂಡ್ಯೂಸ್ಡ್ ಟ್ಯಾಬ್ಲೆಟ್ಸ್ ಇದ್ದಾವೆ, ಸ್ಲೀಪ್ ಇನಿಷಿಯೇಟಿವ್ ಟ್ಯಾಬ್ಲೆಟ್ಸ್ ಇದ್ದಾವೆ. ಆ್ಯಂಡ್ ಮೈನ್ ನಮ್ಮ ಆಯುರ್ವೇದ ಬಗ್ಗೆ ಹೇಳಬೇಕಂದ್ರೆ, ನಮ್ಮ ಟ್ಯಾಬ್ಲೆಟ್ಸ್ ಮಾನಸಮಿತ್ರ ವಟಕ ಇರ್ಬೋದು, ಭ್ರಾಮಿ, ಸರಸ್ವತಿ, ವಚ, ಇವೆಲ್ಲ ಜಟಾಮಾನ್ಸ್, ಈ ಮೆಡಿಸಿನ್ಸ್ ಎಲ್ಲ ಸ್ಲೀಪ್ ಇನಿಷಿಯೇಟಿವ್ ಕೆಲಸ ಮಾಡ್ತಾವೆ. ಆ್ಯಂಡ್ ಬಯೋಲಾಜಿಕಲ್ ಕ್ಲಾಕ್ ಆರ್ ಸರ್ಕ್ಯಾಡಿಯನ್ ರಿದಮ್ ಅಂತ ಏನೇ ಹೇಳ್ತೇವಲ್ಲ, ಅದೆಲ್ಲ ನಾರ್ಮಲ್ ಮಾಡೋಕ್ಕೆ ನಮ್ಮ ಮೆಡಿಸಿನ್ಸ್ ಭಾಳ ಯೂಸ್ ಮಾಡ್ಬೋದು, ಭಾಳ ಕೆಲಸ ಕೂಡ ಮಾಡ್ತವೆ, ರಿಸರ್ಚ್ ವರ್ಕ್ಸ್ ಕೂಡ ಆಗಿದ್ದಾವೆ. ಬಟ್ ಮಾಡ್ರನ್ಸ್ ಅಂಡ್ ನೀವು ತಗೊಂಡಿದ್ರೆ ಮೆಲಟೋನಿನ್ ಸಪ್ಲಿಮೆಂಟ್ಸ್ ಅಂತ ಒಂದು ನಾರ್ಮಲ್ ಆಗಿ ಎಲ್ಲಿ ಶಾಪಲ್ಲಿ ಕೂಡ ತಗೊಂಡು ಮತ್ತೆ ಯೂಸ್ ಮಾಡ್ತಾ ಇದ್ರಿ ನಾವೇ ದೇಸ್ ಈ ಜನರೇಷನ್, ಅದರಲ್ಲಿ ಭಾಳ ಸೈಡ್ ಎಫೆಕ್ಟ್ಸ್ ಕೂಡ ಇದ್ದಾವೆ. ಸೈಡ್ ಎಫೆಕ್ಟ್ಸ್ ಆಕ್ಚುಲಿ ಏನೇ ಇರ್ಬೋದು, ಹೆಡೇಕ್ ಬರುತ್ತೆ, ನಾಜಿಯಾ, ವಾಮಿಟಿಂಗ್ ಸೆನ್ಸೇಷನ್ ಬರುತ್ತೆ. ಆ್ಯಂಡ್ ಅದು ಒಂದೇ ಅಲ್ಲ, ಅವರು ಎಡಿಕ್ಟ್ ಆಗ್ತಾರೆ ಫಸ್ಟ್, ಅದು ಎಡಿಕ್ಷನ್ ಥರ ಆಗಿಬಿಡ್ತದೆ. ಎಡಿಕ್ಟ್ ಆಗಿದ್ಮೇಲೆ ಏನಾಗುತ್ತೆ, ಆ ಟ್ಯಾಬ್ಲೆಟ್ ತಗೊಂಡ್ಮೇಲೇ ಮತ್ತೆ ನಿದ್ದೆ ಬರುತ್ತೆ, ಅದು ಬಿಟ್ಟಿದ್ರೆ ಮತ್ತೆ ನಿದ್ದೆ ಬರಲ್ಲ. ಅದು ಒಂದೇ ಅಲ್ಲ, ಅದರ್ ಸೈಕಲಾಜಿಕಲ್ ಲೈಕ್ ಆಂಗ್ಸೈಟಿ,

0: ಡಿಪ್ರೆಷನ್ ಆ ಕೈಂಡ್ ಆಫ್ ಸೈಕಲಾಜಿಕಲ್ ಇಶ್ಯೂಸ್ ಕೂಡ ಡೆವಲಪ್ ಆಗೋಕ್ಕೆ ಚಾನ್ಸಸ್ ಜಾಸ್ತಿನೇ ಇದಾವೆ.
1: ಸ್ಲೀಪ್ ಹೈಜೀನ್ ಬಗ್ಗೆ ತಾವು ಆರಂಭದಲ್ಲಿ ಹೇಳಿದ್ರಿ, ಈಗ ಇನ್ನೂ ವಿವರವಾಗಿ ನಮ್ಮ ಕೇಳುಗರಿಗೆ ಅದರ ಬಗ್ಗೆ ಸ್ವಲ್ಪ ತಿಳಿಸಿ, ಮಲಗೋಕಿತ ಮುಂಚೆ ಯಾವೆಲ್ಲ ವಿಷಯಗಳನ್ನು ಪಾಲಿಸಬೇಕು?
0: ಸೊ ಸ್ಲೀಪ್ ಹೈಜೀನ್ ನಾವು ಮಾಡಬೇಕಂದ್ರೆ ಸ್ವಲ್ಪ ಇದು ನೈಟ್ ಮಾಡೋ ಕೆಲಸ ಅಲ್ಲ. ಸೊ ಬೆಳಗ್ಗೆ ಎದ್ದಿದ ಮೇಲೆ ಸ್ವಲ್ಪ ಬೆಳಗ್ಗೆ ಒಂದು 10 ನಿಮಿಷದಿಂದ 40 ಮಿನಿಟ್ಸ್ ಫಿಸಿಕಲ್ ಎಕ್ಸಸೈಸ್ ಬೇಕೇ ಬೇಕಾಗತ್ತೆ. ಈವನ್ ಸೇಮ್ ಟೈಮ್ ಕಂಟಿನ್ಯೂ ಆಗಿ ಈವ್ನಿಂಗ್ ಟೈಮ್ ಕೂಡ ನಾವು ಸ್ವಲ್ಪ ಗಾರ್ಡನ್ ಹೋಗೋದು, ಇಲ್ಲ ಅಲ್ಲಿ ಅಡ್ಡಾಡೋದು, ಇಲ್ಲ ಸ್ಮಾಲ್ ಎಕ್ಸಸೈಸಸ್, ಸ್ಮಾಲ್ ರಿಲ್ಯಾಕ್ಸಿಂಗ್ ಟೆಕ್ನಿಕ್ಸ್, ಮೆಡಿಟೇಷನ್ ಈ ತರ ನಾವು ಮಾಡಿದರೆ ಸ್ವಲ್ಪ ಎಂಡೋರ್ಫಿನ್ಸ್ ರಿಲೀಸ್ ಆಗ್ತವೆ. ಸೊ ಹ್ಯಾಪಿ ಹಾರ್ಮೋನ್ಸು ಕೂಡ ರಿಲೀಸ್ ಆಗ್ತವೆ. ಸ್ವಲ್ಪ ಮೂಡ್ ಲೆವೆಲ್ಸ್ ನಾರ್ಮಲ್ ಆಗಿ ಸ್ಟೆಬಿಲೈಸ್ ಆಗ್ತವೆ. ಅದರಿಂದ ಆಟೋಮೆಟಿಕ್ ಸ್ಟ್ರೆಸ್ ಕಡಿಮೆ ಆಗುತ್ತೆ, ನಿದ್ದೆ ಚೆನ್ನಾಗಿ ಬರುತ್ತೆ. ಇದೊಂದು ವಿಷಯ. ಇನ್ನೊಂದು, ಡೇ ಟೈಮ್ ಮಲ್ಕೋಬಾರ್ದು. ಡೇ ಟೈಮ್ ಅಂತೂ ನಿದ್ದೆ ಮಾಡೋದು ಸ್ವಲ್ಪ ಬಿಟ್ಟಿದ್ರೆ ಸೊ ಆಟೋಮೆಟಿಕಲಿ ನೈಟ್ ಟೈಮ್ ನಿದ್ದೆ ಬರೋದಕ್ಕೆ ಭಾಳ ಚಾನ್ಸಸ್ ಇದ್ದಾವೆ. ಆ್ಯಂಡ್ ಜಾಸ್ತಿ ನೀರು ತಗೋಬೇಕಂತ ಹೇಳ್ತಾ ಇದ್ವಿ. ಮಿನಿಮಮ್ 3-4 liters ಆಫ್ ವಾಟರ್ ಇಂಟೇಕ್ ಈಸ್ ವೆರಿ ಇಂಪಾರ್ಟೆಂಟ್. ಬ್ರೈನಿಗೆ ಒಂದೇ ಫುಡ್ಡು ಆಕ್ಸಿಜನ್, ಅದು ನೀರಿಂದ ಅನೇ ಭಾಳ ಸಿಗುತ್ತೆ. ಸೊ ನೀರು ಜಾಸ್ತಿ ತಗೊಂಡಿದ್ರೆ ಎನಿ ಟೈಪ್ ಆಫ್ ಎನಿ ಲಿಕ್ವಿಡ್ಸ್ ದಟ್ ಈಸ್ ಆಲ್ಸೋ ಓಕೆ. ಸೊ ನೀರು ಜಾಸ್ತಿ ತಗೊಂಡಿದ್ರೆ ಕೂಡ ನಿದ್ದೆ ಚೆನ್ನಾಗಿ ಬರುತ್ತೆ. ಇನ್ನೊಂದು, ಇದು ಕಾಫಿ, ಟೀ, ಈ ಕೆಫಿನ್ ಕಂಟೆಂಟ್ ಫುಡ್ಡು, ಕೋಕೋ ಕೋಲಾ ಡ್ರಿಂಕ್ಸ್ ಎಲ್ಲ ತಗೊಂಡಿದ್ದರೆ ಸೊ ಮಿಲಟಿನಿನ್ ಪ್ರೊಡಕ್ಷನ್ ಕಡಿಮೆ ಇರುತ್ತೆ. ಸೊ ಆಟೋಮೆಟಿಕಲಿ ಏನಾಗುತ್ತೆ, ನಿದ್ದೆ ಕಡಿಮೆ ಆಗುತ್ತೆ. ಸೊ ಇವೆಲ್ಲ ಅವಾಯ್ಡ್ ಮಾಡಿದರೆ ಸೊ ಕೆಫಿನ್ ಇಂಟೇಕ್ ಅವಾಯ್ಡ್ ಮಾಡಿದರೆ ಕೂಡ ನಿದ್ದೆ ಚೆನ್ನಾಗಿ ಬರುತ್ತೆ. ಇನ್ನೊಂದು, ಆಲ್ಕೋಹಾಲು ಅದು ಅದರ್ ಡ್ರಗ್ ಅಬ್ಯೂಸಸ್, ಟೊಬ್ಯಾಕೋ, ಇದು ಕೂಡ ಸ್ವಲ್ಪ ನಿದ್ದೆ ಮೇಲೆ ಪ್ರಭಾವ ತೋರಿಸ್ತದೆ. ಸೊ ಅದಕ್ಕೋಸ್ಕರ ಇವೆಲ್ಲ ಅವಾಯ್ಡ್ ಮಾಡಿದರೆ ಕೂಡ ನಿದ್ದೆ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಈ ಗ್ಯಾಜೆಟ್ಸ್ ನಿದ್ದೆ ಮಾಡೋಕ್ಕೆ ಅಂತೆ ಅಟ್ಲೀಸ್ಟ್ 2 hours ಮುಂಚೆನೆ ಸೊ ಈ ಗ್ಯಾಜೆಟ್ಸ್ ಎಲ್ಲ ನಾವು ಬಿಟ್ಟು ಎಲ್ಲ ಲೈಟ್ಸ್ ರೂಮ್ ನಾವು ಎಲ್ಲಿ ಮಲ್ಕೊಂತೀವಲ್ಲ ಆ ರೂಮ್ಸಲ್ಲಿ ಸ್ವಲ್ಪ ಲೈಟಿಂಗ್ ಕಡಿಮೆ ಮಾಡ್ಕೊಂಡಿದ್ರು ಕೂಡ ಮೆಲಟೋನಿನ್ ಹಾರ್ಮೋನ್ ಪ್ರೊಡಕ್ಷನ್ಗೆ ಜಾಸ್ತಿ ಕೆಲಸ ಹೆಲ್ಪ್ ಮಾಡುತ್ತದೆ. ಸೊ ಆಟೋಮೆಟಿಕಲಿ ನಿದ್ದೆ ಅಂತೂ ಬರುತ್ತದೆ. ಸೊ ಗ್ಯಾಜೆಟ್ಸ್ ವಿ ಶುಡ್ ಅವಾಯ್ಡ್. ಆ್ಯಂಡ್ ಇದು ಒಂದೇ ಅಲ್ಲ, ಸ್ವಲ್ಪ ಮ್ಯೂಸಿಕ್ ಥೆರಪಿ ಇಸ್ ಆಲ್ಸೋ ವರ್ಕ್ಸ್ ಲಾಟ್ ಫಾರ್ ಇಂಡಿಷನ್ ಆರ್ ಇನಿಷಿಯೇಷನ್ ಆಫ್ ದಿ ಸ್ಲೀಪ್. ಆ್ಯಂಡ್ ಕಮಿಂಗ್ ಟು ದ ಆಯುರ್ವೇದ, ಆಸ್ ಆಯುರ್ವೇದದಲ್ಲಿ ನಿದ್ದೆಗೂ ಭಾಳ ಇಂಪಾರ್ಟೆಂಟ್ ಅಂದರೆ ತ್ರಯೋಪಸ್ತಂಭ,
1: ನಿದ್ದಾಹಾರ
0: ತ್ರಯೋಪಸ್ತಂಭ ಅಂತ ಹೇಳ್ತಾರೆ. ಅದು ನಿದ್ರ, ಆಹಾರ, ಬ್ರಹ್ಮಚರ್ಯ, ಈ ಮೂಡು ಇರಬೇಕು.
1: ಸ್ವಲ್ಪ ಅದ್ರ ಬಗ್ಗೆ
0: ನಿದ್ದೆ ಮಾಡೋದು, ಸ್ಲೀಪ್, ಆಹಾರ, ಸೊ ಫುಡ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಆ್ಯಂಡ್
1: ಬ್ರಹ್ಮಚರ್ಯ.
0: ಸೊ ಕೆಲವು ಆಚಾರ್ಯಸ್ ಬ್ರಹ್ಮಚರ್ಯ ಅಂತ ಹೇಳಿದ್ದಾರೆ, ಕೆಲವು ಅಬ್ರಹ್ಮಚರ್ಯ ಕೂಡ ಹೇಳಿದ್ದಾರೆ. ಸೊ ಸಿಲೆಬಸ್ ಮೇಂಟೆನೆನ್ಸ್ ಅದು ಕೂಡ ಈ ಮೂಡು ಮೇಲೇನೆ ಮನುಷ್ಯ ಜೀವನ ಅಂತ ಆಧಾರ, ಇದ್ರ ಮೇಲೇನೆ ಆಧಾರ ಪಡುತ್ತೆ. ಸೊ ಅದಕ್ಕೋಸ್ಕರ ನಿದ್ದೆ, ಆಹಾರ, ಬ್ರಹ್ಮಚರ್ಯ ಪ್ಲೇಸ್ ಎ ಮೇನ್ ರೋಲ್ ಫಾರ್ ಲೀಡಿಂಗ್ ದ
1: ವೈದ್ಯರಾದ ನೀವು ಕರೆಕ್ಟ್ ಆದ ಸಮಯಕ್ಕೆ ಏಳೋದು ಅಥವಾ ಸೂರ್ಯೋದಯಕ್ಕಿಂತ ಮುಂಚೆ ಏಳೋದು ಎಷ್ಟು ಲಾಭದಾಯಿ ವಿತ್ ರೆಸ್ಪೆಕ್ಟ್ ಟು ಆಯುರ್ವೇದ?
0: ಆಯುರ್ವೇದದಲ್ಲಿ ಬ್ರಾಹ್ಮಿ ಮುಹೂರ್ತ ಉತ್ತಿಷ್ಟ ಅಂತ ಹೇಳ್ತಾರೆ. ಸೊ ಅಟ್ ಲೀಸ್ಟ್ ಮಿನಿಮಮ್ 40 minutes ಟು ದ ಸನ್ ರೈಸ್, ಅದು ಆವಾಗ ಮುಂಚೆ ಎದ್ದಿದ್ರೆ ಸ್ವಲ್ಪ ಆ ಟೈಮಲ್ಲಿ ನಾವು ಓದಿದ್ರು ಕೂಡ ಏನೇನೋ ಕೆಲಸ ಮಾಡಿದ್ರು ಕೂಡ ಸ್ವಲ್ಪ ಎಫೆಕ್ಟ್ಸ್ ಚೆನ್ನಾಗಿರ್ತಾವೆ. ಸೊ ಅದರಿಂದ ಮೆಟಬಾಲಿಕ್ ಇಶ್ಯೂಸ್ ಕರೆಕ್ಟ್ ಆಗ್ತವೆ, ಸ್ವಲ್ಪ ನಿದ್ದೆನೂ, ಮತ್ತೆ ನಾವು ಮಲ್ಕೋಬೇಕಂದ್ರೆ ಕೂಡ ನಿದ್ದೆ ಚೆನ್ನಾಗಿ ಬರುತ್ತೆ, ಟೈಮ್ಗೆ ನಿದ್ದೆ ಬರುತ್ತೆ. ಆ್ಯಕ್ಚುಲಿ ಬ್ರಾಹ್ಮಿ ಮುಹೂರ್ತ ಉತ್ತಿಷ್ಟ ಪ್ಲೇಸ್ ಎ ಮೇನ್ ರೋಲ್, ಇಟ್ ಕರೆಕ್ಟ್ಸ್ ಆಲ್ ಕೈಂಡ್ಸ್ ಆಫ್ ಮೆಟಬಾಲಿಕ್ ಇಶ್ಯೂಸ್ ಆಸ್ ವೆಲ್ ಆಸ್ ಅ ಸ್ಲೀಪ್ ಡಿಸಾರ್ಡರ್ಸ್.
1: ಏನು ಸಮಯ ಇರ್ಬೋದು ಅದು?
0: ಬ್ರಾಹ್ಮ ಆ್ಯಕ್ಚುಲಿ 4:45 AM
1: ದಿನದ ಎಲ್ಲಿವರೆಗೂ ನಾವು ಹೇಳಬೇಕು? 4:45
0: ದಟ್ ಈಸ್ ಅ ಎಕ್ಸಾಕ್ಟ್ ಟೈಮ್. 4:45 ಇಸ್ ಅ ಬ್ರಾಹ್ಮಿ ಮುಹೂರ್ತ. ಸೊ ಅದರಲ್ಲಿ ಬ್ರಹ್ಮಾದಿ ದೇವತೆಗಳು ಇರ್ತಾವೆ, ನಾವು ಏನು ಕೆಲಸ ಮಾಡಿದ್ರು ಕೂಡ ಅದು ಫುಲ್ಫಿಲ್ ಆಗುತ್ತೆ ಅಂತ ಆಯುರ್ವೇದದಲ್ಲಿ. ಸೊ ನಾವು ಓದ್ಬೇಕಂದ್ರೆ ಕೂಡ ನಾವು ಸ್ಟೂಡೆಂಟ್ಸ್ಗೆ ಅದೇ ಹೇಳ್ತೀವಿ, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಾಡಿ ಮತ್ತೆ ಹೋದ್ರಿ ಅಂತ. ದಟ್ ಈಸ್ ಅ ಮೈನ್ ಟೈಮ್. ಸೊ ಮಿನಿಮಮ್ 4:30 ಬ್ರಾಹ್ಮಿ, 4:30 to 4:45 ತನಕ. ಸೊ ರೈಟ್ ಟೈಮ್ ಫಾರ್ ದ ಬ್ರಾಹ್ಮಿ ಮುಹೂರ್ತ.
1: ಆ ಟೈಮ್ನಲ್ಲಿ ಎದ್ರೆ ಮೆಟಬಾಲಿಕ್ ಇಶ್ಯೂಸು ಗುಣಮಾಗುತ್ತೆ,
0: ನಿದ್ದೆನೂ ಚೆನ್ನಾಗಿ ಬರುತ್ತೆ, ಅದು ಸ್ಲೀಪ್ ಬಯೋಲಾಜಿಕಲ್ ರಿದಮ್ ಕರೆಕ್ಟ್ ಆಗುತ್ತೆ, ಸರ್ಕ್ಯುಲರ್ ರಿದಮ್ಸ್ ಕರೆಕ್ಟ್ ಆಗುತ್ತೆ. ಇವಾಗ ನೀವು ಇಷ್ಟು ಬೇಗ ಎದ್ದಿದ್ರೆ ನೈಟ್ ಕೂಡ ಬೇಗ ನಿದ್ದೆ ಬರುತ್ತೆ,
1: ಅದು ಚೆನ್ನಾಗಿದೆ. ಸೊ ಸ್ನೇಹಿತರೆ, ಇವತ್ತಿನ ಈ ಕಾರ್ಯಕ್ರಮ ಸ್ಲೀಪ್ ಡಿಸಾರ್ಡರ್ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಡಾಕ್ಟರ್ ರಜಿಯಾ ಮುನಿಸಾ ಬೇಗಂ ಅವರು. ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ. ವಿತ್ ರೆಸ್ಪೆಕ್ಟ್ ಆಸ್ಪತ್ರೆಯಲ್ಲಿರೋ ಫೆಸಿಲಿಟೀಸ್ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಹಾಪುರ ಬೆಳಗಾವಿಯಲ್ಲಿ ಈ ಸ್ಲೀಪ್ ಡಿಸಾರ್ಡರ್ಗಳಿಗೆ ಆಲ್ರೆಡಿ ನೀವು ಒಂದು ಹೇಳಿದ್ರಿ, ನಲ್ಲ ರೀಕ್ರಿಯೇಷನಲ್ ಆಕ್ಟಿವಿಟಿ ಮತ್ತಿನ್ನೆಲ್ಲ ಏನಿದೆ ಅದ್ರ ಬಗ್ಗೆ ಸ್ವಲ್ಪ.
0: ಆಕ್ಚುಲಿ ನಮ್ಮ ಕಾಲೇಜಲ್ಲಿ ಮಾನಸಿಕ ವಿಭಾಗ OPD No. 13 ಅಂತ ಇದೆ. ಸೊ ಅದರಲ್ಲಿ

0: ಆಲ್ ಕೈಂಡ್ಸ್ ಆಫ್ ಮಾನಸಿಕ ವಿಕಾರಗಳು ನಾವು ಟ್ರೀಟ್ ಮಾಡ್ತಾ ಇದ್ದೀವಿ. ಭಾಳ ಜನ ಆಲ್ಮೋಸ್ಟ್ ಐ ಪಿ ಡಿ ಪೇಷಂಟ್ಸ್ ಯಾರೇ ಥರ ಎಲ್ಲರಿಗೂ ಇನ್ಸೋಮ್ನಿಯಾ ಒಂದು ತ್ರಾಸ ಇರ್ತದೆ, ಅಂದರೆ ನಿದ್ದೆ ಬರುತ್ತದೆ ಬಟ್ ಬೇಗ ನಿದ್ದೆ ಬರಲ್ಲ ಅಂತ ಹೇಳ್ತಾರೆ. ಬಟ್ ನಿದ್ದೆ ಮಾಡ್ತೀವಿ ಬಟ್ ಪದೇ ಪದೇ ಹೆಚ್ಚರಾಗತ್ತೆ ಅಂತ ಹೇಳ್ತಾರೆ. ಬಟ್ ನಿದ್ದೆ ಮಾಡಿದ್ರು ಕೂಡ ನೆಕ್ಸ್ಟ್ ಡೇ ಮತ್ತೆ ಫ್ರೆಶ್ ಇಲ್ಲ ಅಂತ ಹೇಳ್ತಾರೆ. ಈ ಎಲ್ಲ ಒಂದೇ ಸಮಸ್ಯೆಗಳಿಗೂ ನಮ್ಗೆ ಆಯುರ್ವೇದದಲ್ಲಿ ಸಾಕಷ್ಟುಗಳು ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಇದ್ದಾವೆ. ಪಂಚಕರ್ಮದಲ್ಲಿ ಸಿರೋಧಾರ, ಸಿರೋ ಪಿಚು, ಸಿರೋಲೇಪ ಇದೆಲ್ಲ ನಾವು ಮಾಡ್ತೀವಿ. ಸೊ ಅದರಿಂದ ಮೆಟಬಾಲಿಕಲಿ ನಾವು ಮೆಲಟೋನಿನ್ ಹಾರ್ಮೋನ್ ಕರೆಕ್ಟ್ ಮಾಡ್ತೀವಿ ಆ್ಯಂಡ್ ಸರ್ಕ್ಯುಲೇಟರಿ ರಿದಮ್ನ ಕರೆಕ್ಟ್ ಮಾಡಿ ಸೊ ನಾರ್ಮಲ್ ಸ್ಲೀಪ್ ಸೈಕಲ್ನೇ ನಾವು ಕರೆಕ್ಟ್ ಮಾಡ್ತೀವಿ. ಸೊ ಅದರಿಂದ ಚೆನ್ನಾಗಿ ನಿದ್ದೆ ಬರುತ್ತೆ. ಸೊ ಇದು ಒಂದೇ ಅಲ್ಲ, ಸಾಕಷ್ಟು ಲೈಕ್ ಮಾನಸಮಿತ್ರ ವಟಕ ಅಂತಿದೆ, ಮಹಾಕಲ್ಯಾಣಕೃತ, ಸರಸ್ವತ ಅರಿಷ್ಟ, ಇವೆಲ್ಲ ಮೆಡಿಸಿನ್ಸ್ಗಳು ಕೂಡ ನಮ್ಮಿಂದ ಅವೈಲೇಬಿಲಿಟಿ ಇದ್ದಾವೆ. ಸೊ ನಾನು ಒಂದು ರಿಕ್ವೆಸ್ಟ್ ಮಾಡಿದೆ ಅಂದರೆ ಮಾಡ್ರನ್ಲ್ಲಿ ಕೂಡ ಟ್ಯಾಬ್ಲೆಟ್ಸ್ ಇದ್ದಾವೆ, ಇಂಗ್ಲೀಷ್ ಮೆಡಿಸಿನಲ್ಲಿ ಕೂಡ ಟ್ಯಾಬ್ಲೆಟ್ಸ್ ಇದ್ದಾವೆ, ಬಟ್ ಅದರಿಂದ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಇರ್ತವೆ. ಅದಕ್ಕೋಸ್ಕರ ಸ್ವಲ್ಪ ಆಯುರ್ವೇದದಲ್ಲಿ ಒಂದ್ಸಲ ನೋಡಿದರೆ ಸೈಡ್ ಎಫೆಕ್ಟ್ಸ್ ಫ್ರೀ ಟ್ರೀಟ್ಮೆಂಟ್ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಎಫೆಕ್ಟ್ ಇರುತ್ತೆ. ಸೊ ಎಲ್ಲರೂ ನಿಮ್ಗೆ ಈ ಥರ ಏನೇನು ಸ್ಲೀಪ್ ಡಿಸಾರ್ಡರ್ ಇಶ್ಯೂಸ್ ಇದಾವಂದರೆ ಸ್ವಲ್ಪ ನಮ್ಮ ಕಾಲೇಜಿಗೆ ಬಂದು ತೋರಿಸ್ಕೊಡೋಕ್ಕೆ ನಾವು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತೇವೆ ಅಂತ ಹೇಳ್ತು ಮುಗಿಸ್ತೇವೆ.
1: ಆಸ್ಪತ್ರೆ ಬಗ್ಗೆ ಹೇಳಿದ್ರೆ ಇನ್ನೆರಡೇ ಎರಡು ಪ್ರಶ್ನೆ. ಮಧ್ಯಾಹ್ನ ಮಲಗುತ್ತಾರೆ, ಪವರ್ ನ್ಯಾಪ್ ಅಂತ ತಗೋತಾರೆ, ಅದು ಒಂದು, ಆ್ಯಂಡ್ ನಾನ್ ವೆಜ್ ಸೇವನದಿಂದ ಏನಾದರೂ ನಿದ್ರೆಗೆ ಸಮಸ್ಯೆ ಉಂಟಾ? ಎರಡು ಪ್ರಶ್ನೆ.
0: ಸೊ ಮಧ್ಯಾಹ್ನ ಮಲ್ಕೊಂಡಿದ್ರೆ ಆಕ್ಚುಲಿ ಆಯುರ್ವೇದದಲ್ಲಿ ಹೇಳಿದ ಪ್ರಕಾರ ಗ್ರೀಷ್ಮ ಋತು ಬಿಟ್ಟು ಯಾವಾಗಲೂ ಲೈಕ್ ಋತು ಸೇರ್ತವೆ, ಋತು ಪ್ರಕಾರ ನಿದ್ದೆ ಹೇಳ್ತಾರೆ. ಸೊ ಗ್ರೀಷ್ಮ ಋತುವಲ್ಲಿ ಆಕ್ಚುಲಿ ನೈಟ್ ಟೈಮ್ ಕಡಿಮೆ ಇರುತ್ತದಲ್ಲ, ಅವಾಗ ಸ್ವಲ್ಪ ಮಧ್ಯಾಹ್ನ ನಿದ್ದೆ ಮಾಡ್ಬೋದು. ಬಟ್ ರೆಸ್ಟ್ ಆಫ್ ದ ಟೈಮ್ಸ್ ಅಂದರೆ ಶಿಶಿರ, ಹೇಮಂತ ಈ ಋತುಸ್ ಇರ್ತಾವಲ್ಲ, ಆ ಋತುಸಲ್ಲಿ ಯಾವಾಗಲೂ ಡೇ ಸ್ಲೀಪ್ ಅವಾಯ್ಡ್ ಮಾಡಬೇಕು. ಆ್ಯಂಡ್ ಡೇ ಸ್ಲೀಪ್ ಇಂಡ್ಯೂಸಸ್ ಎನ್ ಕೈಂಡ್ ಆಫ್ ಡಿಸೀಜಸ್. ಎಸ್. ಸೊ ಅದಕ್ಕೋಸ್ಕರ ಆ್ಯಕ್ಚುಲಿ ಮಧ್ಯಾಹ್ನ ನಿದ್ರೆ ಅನ್ನೋದು ಆಯುರ್ವೇದದಲ್ಲಿ ಹೇಳಿಲ್ಲ, ಎಕ್ಸೆಪ್ಟ್ ಗ್ರೀಷ್ಮ ಋತು. ಆ ಗ್ರೀಷ್ಮ ಋತು ಅಂದರೆ ಮೇನ್ ಮೇ ತಿಂಗಳ ಅಂತಾರಲ್ಲ, ಮೇ ಜೂನ್ ತಿಂಗಳ ಒಂದು 30 days ನಾವು ಮಾಡ್ಬೋದು. ಅದು ಬಿಟ್ಟು ಯಾವಾಗಲೂ ಕೂಡ ಮಧ್ಯಾಹ್ನ ನಿದ್ರೆ ಅವಾಯ್ಡ್
1: ಮಾಡಬೇಕು.
0: ನಾನ್ ವೆಜ್ ಫುಡ್ ತಿನ್ಬೋದು ಸರ್, ಅದು ಅದಕ್ಕೇನು ತೊಂದರೆ ಇಲ್ಲ. ಬಟ್ ಅದು ಕೂಡ ನಾ ಹೇಳಿದ್ರಲ್ಲ, ಅಟ್ ಲೀಸ್ಟ್ ನಾವು ಏನು ಊಟ ಮಾಡ್ತಾ ಇದೀವಿ ಅದು ಮನಸ್ಸು ಇಟ್ಟಿನೋದು ಊಟ ಮಾಡಬೇಕಾಗತ್ತೆ ಅಷ್ಟೇ. ಆ್ಯಂಟಿ ಆಕ್ಸಿಡೆಂಟ್ ಫುಡ್ಸ್ ಅದರಲ್ಲಿ ಮೀಟ್ ಒನ್ ಆಫ್ ದ ಫುಡ್ ವಿಚ್ ಇಸ್ ರಿಚ್ ಆಫ್ ಆಂಟಿ ಲೈಕ್ ಆಂಟಿ ಆಕ್ಸಿಡೆಂಟ್ಸ್ ಅಂಡ್ ವಿಟಮಿನ್ B12 ರಿಚ್ ಫುಡ್, ದಟ್ ಈಸ್ ಆಲ್ಸೋ ಹೆಲ್ಪ್ಫುಲ್ ಫಾರ್ ದ ಇಂಡಕ್ಷನ್ ಆಫ್ ದಿ ಸ್ಲೀಪ್.
1: ಸಮಸ್ಯೆ
0: ಆಗಲ್ಲ ಬಟ್ ಜಾಸ್ತಿ ಯಾವಾಗಲೂ ಅವಾಯ್ಡ್ ಮಾಡಬೇಕು.
1: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಆ್ಯಂಡ್ ನಮಸ್ಕಾರ.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ.
1: ಎಸ್. ಸ್ನೇಹಿತರೆ, ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಸ್ಲೀಪ್ ಡಿಸಾರ್ಡರ್, ನಿದ್ರಾಹೀನತೆ ಕುರಿತು ವಿವರವಾದ ಮಾಹಿತಿ ಕೊಟ್ಟ ಕಾರ್ಯಕ್ರಮದ ಅತಿಥಿ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಮಾನಸರೋಗ ಏವಂ ಮನೋವಿಜ್ಞಾನ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಹಾಪುರ ಬೆಳಗಾವಿಯ ಡಾಕ್ಟರ್ ರಜಿಯಾ ಮುನಿಸಾ ಬೇಗಂ ಅವರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.
2: Dr. Prabhakar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.

0: ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವಿಜಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಇವರ ರೇಡಿಯೋ ಸ್ಟೇಷನ್ ಅಲ್ಲಿ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗುತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ. KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತೆ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಆ ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ. ಮತ್ತೊಮ್ಮೆ ಎಲ್ರಿಗೂ
1: KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

0: माँ बनने में हो रही है देर, इंतजार है खुशखबरी का। देयर इज वन नेम यू कैन ट्रस्ट, केली फर्टिलिटी सेंटर विद साइंस, सोल एंड सेंसिटिविटी। जिंदगी को दो नई शुरुआत केली IVF के साथ। आज ही विजिट करें केली फर्टिलिटी सेंटर, OPD नंबर 97, शरावती सेकेंड फ्लोर, केलीज डॉक्टर प्रभाकर कोरे हॉस्पिटल एंड MRC बेगावी। फोन नंबर 08312551530 एंड 247377 एक्सटेंशन 1530।
1: ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ. ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ವರ್ಷಕ್ಕಿಂತ ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಇಂದೇ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.

0: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचं योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचं निदान करणं आणि योग्य उपचार करणं. तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: KLE ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9

ಸೂಪರ್ ಹಿಟ್ ಆದ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ ಆತ್ಮೀಯ ಸ್ನೇಹಿತರೆ, ಇದು ನಿಮ್ಮೊಂದಿಗೆ ನಾವು ಸ್ಪೆಷಲ್ ರವಿವಾರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮಂಜುನಾಥ್ ಏನಪ್ಪ ಮಾತನಾಡುವೆ ಅನ್ನೋ ಕುತೂಹಲಕ್ಕೆ ಒಂದೇ ಒಂದು ಉತ್ತರ. ಆತ್ಮೀಯ ಸ್ನೇಹಿತರೆ, ದೊಡ್ಡವ್ರು ನೋಡ್ರಿ, ಬಾಲ್ಯದಲ್ಲಿ ನಾವು ಎಲ್ಲರೂ ಖುಷಿಯಿಂದ ಇದ್ವಿ, ಕಾರಣ ಇಲ್ಲದೆ ಖುಷಿಯಿಂದ ಇದ್ವಿ. ಯಾವುದೇ ನೀವು ಮದುವೆಗೆ ಹೋದ್ರೆ ಮದುವೆಯಲ್ಲಿ ಚಿಕ್ಕ ಮಕ್ಕಳು ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಓಡ್ತಿರ್ತಾರೆ, ಫುಲ್ ಖುಷಿಯಲ್ಲಿರ್ತಾರೆ. ಆದ್ರೆ ನಾವು ಹಿರಿಯರು, ಎಸ್ ಆತ್ಮೀಯ ಸ್ನೇಹಿತರೆ, ಜವಾಬ್ದಾರಿ ಅನ್ನೋ ಗುಡ್ಡದ ಹಿಂದೆ ನಮ್ಮ ನಗು ಎಸ್ ಹೋಗಿ ಕಣ್ಣಾಮುಚ್ಚೆ ಆಡ್ತಾ ಇದೆ. ಆ ಜವಾಬ್ದಾರಿ ಅನ್ನೋ ಗುಡ್ಡದ ಹಿಂದೆ ಇರೋ ನಗುವನ್ನ ಹುಡುಕ್ಯಾಡ್ ತಗೊಂಡ್ ಬರೋ ಕೆಲಸ ನನ್ನದು. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಷಯ ನಮ್ಮ ಅಡಲ್ಟ್ ಪ್ರಾಬ್ಲಮ್ಸ್. ಆತ್ಮೀಯ ಸ್ನೇಹಿತರೆ, ಹೆಂಗೆ ನಾವು ದೊಡ್ಡವರಾದ್ವಿ ವಿಭಿನ್ನ ರೀತಿಯ ಸಮಸ್ಯೆಗಳು ನಮ್ಮ ಮುಂದೆ ಬಂತು. ನನ್ನ ಜೀವನ, ನಿಮ್ಮ ಜೀವನದಲ್ಲಿ ಸಾಮಾನ್ಯ ವಿಷಯ ಅದು ನೋವು ಅಂಡ್ ಸಮಸ್ಯೆ. ಸೊ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಅದೇ ಸಮಸ್ಯೆಗಳ ಬಗ್ಗೆ ನಾನು ಮಾತನಾಡುವೆ. ಆ ಸಮಸ್ಯೆಗಳನ್ನು ಹೇಗಪ್ಪ ಎದುರಿಸೋದು ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಲ್ಲ. ಹಾಡನ್ನ ಕೇಳಿ ಮಜಾ ಮಾಡಿ ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೈರಧ್ವನಿ 90.4 FM KLE ಕನಸುರಿ.

ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನ್ ಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ.

0: ಈ ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145 03 ಹಾಗೂ 8123871607.
1: ಕೇಳಿ ಸಂಸ್ಥೆಯ ನೂತನ ಹಾರ್ಟಿಕಲ್ಚರ್ ವಿಜ್ಞಾನ ಮಹಾವಿದ್ಯಾಲಯ ಮತ್ತಿಕೋ ಬೆಳಗಾವಿ ಬಿಎಸ್ಸಿ ಆನರ್ಸ್ ಹಾರ್ಟಿಕಲ್ಚರ್ 4 ವರ್ಷಾಚಾ ಪದವಿ ಅಭ್ಯಾಸಕ್ರಮ 2026 आणि 2027 ಶೈಕ್ಷಣಿಕ ವರ್ಷಾಸಾಠಿ ಪ್ರವೇಶ ಪ್ರಕ್ರಿಯೆ ಸುರು ಝಾಲೆಲಿ ಆಹೆ. 10+2 PCMB ಪಾತ್ರತಾ ಅಸಲೇಲ್ಯಾ ವಿದ್ಯಾರ್ಥ್ಯಾಂಸಾಠಿ ಪ್ರವೇಶಾಚಿ ಸಂಧಿ KCET ಮಾರ್ಗದರ್ಶಕ ತತ್ವೇ ತಸೇಚ್ ಫಲೋತ್ಪ

ವಿಷಯ ಸಮಸ್ಯೆಗಳನ್ನ ಹೇಗೆ ಎದುರಿಸೋದು. ಸ್ನೇಹಿತರೆ, ಬಾಲ್ಯದಲ್ಲಿ ಕಾರಣ ಇಲ್ಲದ ನಗ್ತಿದ್ವಿ, ಖುಷಿಯಾಗಿ ಇರ್ತಿದ್ವಿ. ಈಗ ಕಾರಣ ಬೇಕು, ಕಾರಣ ಬಂದ್ರು ಕೆಲವರು ನಗ್ತಾರೆ, ಕೆಲವರು ನಗುದಿಲ್ಲ. ಸೊ ನಡೀರಿ ಸ್ನೇಹಿತರೆ, ನಮ್ಮ ಅಡಲ್ಟ್ ಪ್ರಾಬ್ಲಮ್ಸ್, ಹೆಂಗೆಂಗೆ ನಾವು ದೊಡ್ಡವರಾದ್ವಿ, ವಯಸ್ಸಾತು, ಆ ಸಮಸ್ಯೆಗಳು ಎದುರಿಗೆ ಬಂದಾಗ ಯಾವ ರೀತಿ ನಾವು ಅದರ ತಯಾರಿ ಇಟ್ಕೋಬೇಕು. ಚಿಕ್ಕದಾಗಿ ಮೊದಲನೇದಾಗಿ ಹೇಳಂದ್ರೆ, ನೀವು ನಗ್ತೀರಾ ಅದು ಅತಿ ಶೀಘ್ರದಲ್ಲಿ ಮುಂಜಾನೆ ಹೇಳುವುದು. ಸ್ನೇಹಿತರೆ, ಮುಂಜಾನೆ ಜಲ್ದಿ ಹೇಳುವುದೇ ಇದಕ್ಕೆ ಒಂದು ರಾಮಬಾಣ. ಈಗ ನೀವು ಅಂತಿರ್ಗಿ ಗೋಮಾರಾಯ ಮಂಜುನಾಥ ಹೆಂಗ, ನಾನು ಏನಂದೆ, ನಿಮ್ಮ ಸಮಸ್ಯೆಗಳಿಗೆ ತಯಾರಿ ಮಾಡಿಸೋ ಇವತ್ತಿನ ಕಾರ್ಯಕ್ರಮದಲ್ಲಿ ಟಿಪ್ಸ್ ಕೊಡ್ತಾ ಇದ್ದೇನೆ. ಸೊ ಸ್ನೇಹಿತರೆ, ಮೊದಲನೇ ಟಿಪ್ಪು, ಮುಂಜಾನೆ ಜಲ್ದಿ ಹೇಳಿ. ಈಗ ರವಿವಾರ ಅಂದ ಕೂಡಲೇ ಎಲ್ಲರೂ ಅಯ್ಯಪ್ಪ ಅಯ್ಯೋ ಏನು ಮಾರಾಯ, ಈಗಾರು ಎದ್ನಿ ಮತ್ತೆ ಹೇಳಾಕತ್ತಿ, ಜಲ್ದಿ ಹೇಳ್ಬೇಕು. ಆಯ್ತು ಹೋಗಿ ಮಕ್ಕೊಂಡು ನಾಳೆ ಜಲ್ದಿ ಹೇಳ್ತೇನಂತ ಹೋಗಿ ಮಕ್ಕೊಳಕ್ಕೆ ಹೋಗ್ಬೇಡ್ರಿ ಆತ್ಮೀಯ ಸ್ನೇಹಿತರೆ. ಸೊ ಮೊದಲನೇ ಪಾಯಿಂಟು, ಜಲ್ದಿ ಹೇಳುವುದು. ಹಾಡನ್ನು ಕೇಳಿ ಮಜಾ ಮಾಡಿ ಕೇಳ್ತಾ ಇದ್ರೆ ಅವೇನು ನೀನು ಅನಿಬಾಂಜ್ ಬರೋ ಫ್ಯಾಮ್. ಇದು KLE ಕನಸು ರೀ.

ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಸ್ಪೆಷಲ್. ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ, ನಾನು ಹೇಳ್ತಾ ಇದ್ದೇನೆ, ನಮ್ಮ ಜೀವನದಲ್ಲಿ ನಾವು ಹೆಂಗೆಂಗ್ ದೊಡ್ಡವರಾಗ್ತೇವೆ, ವಿಭಿನ್ನ ರೀತಿಯ ಸಮಸ್ಯೆಗಳು ಮುಂದೆ ಬರ್ತಾವ. ಆ ಸಮಸ್ಯೆಗಳನ್ನ ನೋಡಿ ಎದುರಿಸಬೇಕು ಅಂದ್ರೆ ತಯಾರಿಕೆ ಬೇಕು. ಆ ತಯಾರಿಕೆಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಟಿಪ್ಸ್ ಕೊಡ್ತಾ ಇದ್ದೇನೆ. ಮೊದಲನೇದಾಗಿ ಕೊಟ್ಟೆ ಮುಂಜಾನೆ ಜಲ್ದಿ ಹೇಳಿ, ಎರಡನೇದಾಗಿ ಉತ್ತಮ ವ್ಯಾಯಾಮ ಮಾಡಿ. ಸ್ನೇಹಿತರೆ, ಶರೀರ ರೆಡಿ ಇದ್ರೇನೆ ನಲ್ರಿ ನಿಮ್ಮ ಜೀವನದ ಸಮಸ್ಯೆಗಳನ್ನ ನೀವು ಎದುರಿಸಬಹುದು. ನಿಮಗೆ ಮೊಣಕಾಲು ನೋವು, ಬೆನ್ನೋ, ಅದು ಇದು ಸಮಸ್ಯೆ ಇದ್ರ ಇನ್ನಿತರ ಸಮಸ್ಯೆಗಳನ್ನ ಹೇಗಪ್ಪ ಎದುರಿಸ್ತೀರಾ? ಸೊ ಸ್ನೇಹಿತರೆ, ಯು ಹ್ಯಾವ್ ಟು ವರ್ಕ್ ಔಟ್ ರೆಗ್ಯುಲರ್ಲಿ ಅಂಡ್ ಫೇಸ್ ದ ಪ್ರಾಬ್ಲಮ್ಸ್. ನಡೀರಿ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ನಿಮ್ಮ ಜೀವನದಲ್ಲಿ ಇರೋ ಸಮಸ್ಯೆಗಳನ್ನ ಹೇಗೆ ಎದುರಿಸೋದು ಅದರ ಬಗ್ಗೆ ನಾನು ಟಿಪ್ಸ್ ಕೊಡ್ತಾ ಇದ್ದೇನೆ. ವ್ಯಾಯಾಮ ಮಾಡಿ, ಬರೀ 10-20 ನಿಮಿಷ ಅಷ್ಟೇ. ಬಾಡಿ ರೆಡಿ ಮಾಡ್ಕೊಂಡಿಟ್ಕೊಳ್ಳಿ, ಸಮಸ್ಯೆ ಯಾವುದೇ ಬರಲಿ ನೀವು ರೆಡಿ ಆಗಿರ್ತೀರಾ. ಇನ್ನೊಂದು ಸೂಪರ್ ಹಿಟ್ ಆದ ಗೀತೆ ಕೇಳಿ ಮಜಾ ಮಾಡಿ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ A+ ಗ್ರೇಡ್ ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

ವೇಣುಧ್ವನಿ 90.4 FM KLE ಕನಸು. ಇದು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಸ್ಯೆಗಳನ್ನ ಎದುರಿಸಲಿಕ್ಕೆ ನಿಮ್ಮ ಜೀವನದಲ್ಲಿ ನೀವು ತಯಾರಿಕೆ ಹೇಗೆ ಮಾಡಬಹುದು. ಮೂರು ಪಾಯಿಂಟ್ ಆಯ್ತಪ್ಪ, ಇಲ್ಲ ಮೂರನೇ ಪಾಯಿಂಟ್ಗೆ ಬಂದಿದ್ದೇನೆ. ಆತ್ಮೀಯ ಸ್ನೇಹಿತರೆ, ಉತ್ತಮ ಆಹಾರ ನೋಡಿ, ಇವೆಲ್ಲ ವಿಷಯಗಳು ನಿಮ್ಮ ಜೀವನದಲ್ಲಿ ಬಹಳ ಮುಖ್ಯ. ನಿಮ್ಮ ಸಮಸ್ಯೆ ಜೀವನದಲ್ಲಿ ಏನೇ ಇರಲಿ ಆತ್ಮೀಯ ಸ್ನೇಹಿತರೆ, ಅದಕ್ಕೆ ನಿಮ್ಮ ಶರೀರ, ನಿಮ್ಮ ಮನಸ್ಸು ರೆಡಿ ಇಲ್ಲ ಅಂದರೆ ಈಗ ಮನಸ್ಸನ್ನು ಹೇಗೆ ರೆಡಿ ಮಾಡ್ಕೋಬಹುದು? ಸ್ನೇಹಿತರೆ, ಉತ್ತಮ ಆಹಾರದಿಂದ ಉತ್ತಮ ಮನಸ್ಸು ಅಂದರೆ ಬ್ರೈನ್ ಗಟ್. ಇಫ್ ಯು ಹ್ಯಾವ್ ಅ ಹೆಲ್ದಿ ಸ್ಟಮಕ್, ಯು ವಿಲ್ ಹ್ಯಾವ್ ಅ ಹೆಲ್ದಿ ಮೈಂಡ್. ಹಂಗೆ ಆತ್ಮೀಯ ಸ್ನೇಹಿತರೆ, ಮುಂಜ್ ಮುಂಜಾನೆ ಅದ ಬಿರಿಯಾನಿನೋ ಗೋಬಿ ಮಂಚೂರಿಯನ್ ತಿಂದ್ರೆ ಇಡೀ ದಿನ ಹೆಂಗೆ ಹೋಗುತ್ತೆ ನಿಮಗೂ ಗೊತ್ತು, ನಮಗೂ ಗೊತ್ತು. ಆದರೆ ಬಿರಿಯಾನಿ ಆ್ಯಂಡ್ ಗೋಬಿ ಮಂಚೂರಿಯನ್ ಟೇಸ್ಟಿ ಆಗಿರುತ್ತೆ. ಬಟ್ ಅದು ತಿನ್ನಲಿಕ್ಕೆ ಹೋಗಬೇಡಿ, ಯಾವತ್ತಾದರೂ ಅಪರೂಪಕ್ಕೆ ತಿಂದರೆ ಹೌದು. ಆದರೆ ಆತ್ಮೀಯ ಸ್ನೇಹಿತರೆ, ಅತಿ ಹೆಚ್ಚು ಎಸ್ ಉತ್ತಮ ಆಹಾರ ಎಸ್ ಸೇವನೆ ಮಾಡಬೇಕು. ಈಗ ಉತ್ತಮ ಆಹಾರ ಏನೋಪ್ಪ ಮಂಜುನಾಥ ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಗೊತ್ತು, ಅತಿ ಹೆಚ್ಚಿನ ತರಕಾರಿ, ಅತಿ ಹೆಚ್ಚಿನ ಫ್ರೂಟ್ಸು, ಇದರ ಸೇವನೆ ಮಾಡಿದರೆ ನೀವು ರೆಡಿ ಆಗಿರ್ತೀರಾ. ಎಸ್, ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು. ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಸ್ಯೆಗಳನ್ನು ಹೇಗಪ್ಪ ಎದುರಿಸೋದು, ಅದಕ್ಕೆ ತಯಾರಿ ಹೇಗೆ ಮಾಡೋದು ಅಂತೇನೆ ಕಾರ್ಯಕ್ರಮದ ವಿಷಯ. ಹಾಡನ್ನು ಕೇಳಿ ಮಜಾ ಮಾಡಿ. ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM ಇದು KLE ಕನಸು ರೇ.

0: पहिल्यांदाच हुबळीमध्ये नवीन व युवा उद्योजक, स्टार्टअप व्यावसायिक तसेच स्वयंरोजगार सुरू करू इच्छिणाऱ्यांसाठी ही एक सुवर्ण संधी. तुमच्या कल्पनांचे उत्पन्नामध्ये रूपांतर करा. तुमच्या स्वप्नातील व्यवसायाचा भक्कम पाया घालण्यासाठी आणि उद्योजकीय कौशल्य विकसित करण्यासाठी विशेष एक दिवसीय स्किल डेव्हलपमेंट कार्यशाळा एम्पावर 365 कल्पनेपासून कंपनी पर्यंत रविवार दिनांक 18 ऑक्टोबर 2026 रोजी हुबळी येथे. यशस्वी आणि फायदेशीर उद्योजक होण्यासाठी आवश्यक कौशल्य विकसित करण्याची संधी गमवू नका. आजच आपले नाव नोंदवा. नोंदणीसाठी संपर्क 9513519666. गिकोना सक्सेस स्ट्रॅटेजी.
1: KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಉಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.

ಸೂಪರ್ ಹಿಟ್ ಆದ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿದಲ್ಲ ಆತ್ಮೀಯ ಸ್ನೇಹಿತರ. ಇವತ್ತಿನ ಕಾರ್ಯಕ್ರಮದಲ್ಲಿ ಎಸ್ ತಯಾರಿಕೆ, ಆ ನಿಮ್ಮ ಜೀವನದಲ್ಲಿ ಬರೋ ಸಮಸ್ಯೆಗಳನ್ನ ಹೇಗಪ್ಪ ಎದುರಿಸೋದು, ಅದಕ್ಕೆ ತಯಾರಿಕೆ. ಸೊ ಸ್ನೇಹಿತರೆ, ಬಹಳ ಮುಖ್ಯವಾಗಿ ಈಗ ಬರುತ್ತೆ ಪಾಯಿಂಟ್ ಜೀವನದಲ್ಲಿ ಕರೆಕ್ಟ್ ಆದ ಗೆಳೆಯರನ್ನ, ಎಸ್ ಕರೆಕ್ಟ್ ಆದ ಗೆಳೆಯರನ್ನ ಸೆಲೆಕ್ಟ್ ಮಾಡಿ. ಜೀವನದಲ್ಲಿ ನಮ್ಮ ತಂದೆ ತಾಯಿನೇ ಕರೆಕ್ಟ್ ಆಗಿ ನಮ್ಮ ಗೆಳೆಯರನ್ನ ಗುರುತ ಹಿಡಿಸ್ತಾರೆ. ಸ್ನೇಹಿತರೆ, ನನ್ನ ಜೀವನದಲ್ಲಿ ಒಬ್ಬ ಗೆಳೆಯ ಇದ್ದ. ಆ ಗೆಳೆಯನೊಂದಿಗೆ ಏ ಮಂಜುನಾಥ ದೂರಿರೋ ಮರ ಅಂತ ನಮ್ಮ ಮಮ್ಮಿ ಭಾಳ ಹೇಳ್ತಿದ್ಲು. ಆಮೇಲೆ ನಾನು ಕೋಪ ಮಾಡ್ತಿದ್ದೆಯೋ ನನ್ನ ಗೆಳೆಯ ಅವ ಅಂತ. ಈಗ ಹಿಂದಿರುಗಿ ನೋಡಿದಾಗ ಅದು ಕರೆಕ್ಟ್ ಆಗಿತ್ತು, ನಮ್ಮ ತಾಯಿ ನಮ್ಮ ತಂದೆ ಏನು ಹೇಳ್ತಿದ್ರು ಅಂತ. ಯಾಕೆಂದ್ರೆ ಅವ್ನು ಭಾಳ ಉಡಾಳಾದ, ಆ್ಯಂಡ್ ಅವನ ಜೊತೆ ತಿರುಗಾಡಿದ್ರೆ ಮುಗ್ದು ಹೋಗ್ತಿತ್ತು. ಸೊ ಸ್ನೇಹಿತರೆ, ಉಡಾಳಾದ ಅವನ ಜೊತೆ ತಿರುಗಾಡಬೇಡ ಅಂತ ನಮ್ಮ ತಂದೆ ತಾಯಿ ನಮ್ಗೆ ಯಾಕೆ ಹೇಳ್ತಾರೆ? ನಮ್ಗಿಂತ ಹೆಚ್ಚು ಮಳೆ ಅನುಭವ ಅವರಲ್ಲಿ ಇರುತ್ತೆ. ಸೊ ಸ್ನೇಹಿತರೆ, ಕರೆಕ್ಟ್ ಆಗಿ ಜಡ್ಜ್ ಮಾಡ್ತಾರೆ ಜನರನ್ನ, ಅಂತದ್ರಲ್ಲಿ ಕರೆಕ್ಟ್ ಆದ ಗೆಳೆಯರು ಇರಲೇಬೇಕು. ಸ್ನೇಹಿತರೆ, ಸಮಸ್ಯೆ ಬಂದಾಗ ಫಾಲ್ ಬ್ಯಾಕ್ ಮಾಡ್ಲಿಕ್ಕೆ ಗೆಳೆಯರು ಬೇಕು. ಗೆಳೆಯರು ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಬರೀ ರೊಕ್ಕ ರೊಕ್ಕ ರೊಕ್ಕ ರೊಕ್ಕಕ್ಕೆ ಅಲ್ಲ, ಗೆಳೆತನದಲ್ಲಿ ರೊಕ್ಕ ಬರುವುದಿಲ್ಲ ಆತ್ಮೀಯ ಸ್ನೇಹಿತರೆ, ಅಲ್ಲಿ ವ್ಯಾಪಾರ ಆಗ್ಬಿಡುತ್ತೆ. ಕೆಲವರು ಬರೀ ಗೆಳೆತನ ಬೆಳೆಸ್ತಾರೆ, ನಾಳೆ ನೀವು ಎಲ್ಲರೂ ನನಗೆ ಹಣ ಕೊಡ್ಬೋದು ಅನ್ನೋ ಒಂದೇ ಒಂದು ಉದ್ದೇಶದಲ್ಲಿ. ಇದು ಒಂದು ಬಹಳ ದೊಡ್ಡ ಟಾಪಿಕ್ ಇದೆ, ಇದ್ರ ಮೇಲೆ ಕಾರ್ಯಕ್ರಮನ ಮಾಡ್ಬೋದು, ಮಾಡುವೆ ನಾನು. ಆದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಆತ್ಮೀಯ ಸ್ನೇಹಿತರೆ, ಸಮಸ್ಯೆಗಳನ್ನ ಹೇಗೆ ಎದುರಿಸೋದು, ಅದಕ್ಕೆ ತಯಾರಿಕೆ. ಸೊ ನಡೀರಿ, ಉತ್ತಮ ಗೆಳೆಯರನ್ನ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮ ಇನ್ನೊಂದು ಸೂಪರ್ ಹಿಟ್ ಆದ ಗೀತೆ ಬರ್ತಾ ಇದೆ, ಕೇಳಿ ಮಜಾ ಮಾಡಿ.

ವೇಣು ಧ್ವನಿ ನಾಡಿ KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ಇವತ್ತಿನ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮದ ವಿಷಯ, ಸಮಸ್ಯೆಗಳನ್ನ ಎದುರಿಸಲಿಕ್ಕೆ ಜೀವನದಲ್ಲಿ ತಯಾರಿಕೆ ಹೇಗೆ ಮಾಡಬಹುದು. ಆತ್ಮೀಯ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಮಾರ್ಗಗಳು ಓಪನ್ ಆಗಿದೆ. ಒಂದೇ ಒಂದು ಇನ್ಕಮ್ ಸೋರ್ಸ್ ಅಲ್ಲ, ಇನ್ನೊಂದು ಇನ್ಕಮ್ ಸೋರ್ಸ್ ಜೀವನದಲ್ಲಿ ಇರಲೇಬೇಕು. ನೀವು ಮಾಡೋ ನಾರ್ಮಲ್ ಕೆಲಸ, ಅದರೊಂದಿಗೆ ಸಮಯ ಸಿಕ್ಕಿದ್ರೆ ಇನ್ನೊಂದು ಪಾರ್ಟ್ ಟೈಮ್ ಕೆಲಸ ಮಾಡಿ ಅಲ್ಲಿಂದ ಹಣ ಸಂಪಾದನೆ. ಹಣ ತುಂಬಾನೇ ಮುಖ್ಯ. ಆತ್ಮೀಯ ಸ್ನೇಹಿತರೆ, ಜೀವನದಲ್ಲಿ ಕಷ್ಟದ ಸಮಯದಲ್ಲಿ ಗೆಳೆಯರು ಸಂಬಂಧಿಕರು ಬರ್ತಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ಸಂಪಾದನೆಯಲ್ಲಿ ಉಳಿಸಿರೋ ಒಂದು ರೂಪಾಯಿನೇ ನಿಮ್ಮ ನಿಜ ಜೀವನದಲ್ಲಿ ಅದು ಒಂದು ಸಂಬಂಧಿಕರ ಥರ, ಗೆಳೆಯರ ಥರ. ಇದು ಕರೋನಾ ಮಹಾಮಾರಿ ಸಂದರ್ಭದಲ್ಲಿ ಎಷ್ಟೋ ಜನರಿಗೆ ಗೊತ್ತಾಗಿದೆ. ಸೇವಿಂಗ್ ಮಾಡಿ ಆತ್ಮೀಯ ಸ್ನೇಹಿತರೆ. ಸೊ ಇದೇ ಮುಂದಿನ ಒಂದು ಬಹಳ ಮುಖ್ಯವಾದ ಪಾಯಿಂಟು. ಜೀವನದಲ್ಲಿ ಯಾವುದೇ ಸಮಸ್ಯೆ ಬಂದರೆ ಇನ್ನೊಂದು ಸೋರ್ಸ್ ಆಫ್ ಇನ್ಕಮ್, ಅಥವಾ ನೀವು ಯಾವ ಕೆಲಸದಲ್ಲಿ ಹೋಗ್ತೀರಾ ಆ ಕೆಲಸದಲ್ಲಿ ಸಂಪಾದನೆ ಮಾಡ್ತಿರಲ್ಲ, ಅದರಲ್ಲಿ ಮಿನಿಮಮ್ 10-20% ಸೇವ್ ಮಾಡಿ ಉಳಿತಾಯಗೊಳ್ಳಿ. ಸ್ನೇಹಿತರೆ, ಉಳಿಸಿರೋ ಒಂದು ರೂಪಾಯಿನೇ ನಿಜವಾದ ಪಾವಣೆ. ಇದು ಸ್ವಲ್ಪ ಕಹಿ ಅನಿಸ್ಬೋದು, ಆದರೆ ನಿಮ್ಗೆ ಗೊತ್ತಾಗುತ್ತೆ, ಯಾರು ಅನುಭವಿಸಿರೋ ಅವ್ರಿಗೆ ಗೊತ್ತಾಗುತ್ತೆ. ಹಾಡನ್ನ ಕೇಳಿ ಮಜಾ ಮಾಡಿ ಕೇಳ್ತಾ ಇದ್ರಾ ಬಳಕ ಅವ್ಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ಇದು ವೇಣು ಧ್ವನಿ 90.4 FM KLE ಕನಸು.

ಸೂಪರ್ ಹಿಟ್ ಆದ ಗೀತೆಯನ್ನ ಕೇಳಿದ್ರ, ಎಂಜಾಯ್ ಮಾಡಿದ್ರ, ಆತ್ಮೀಯ ಸ್ನೇಹಿತರ, ಇವತ್ತಿನ ಕಾರ್ಯಕ್ರಮದಲ್ಲಿ ಜೀವನದಲ್ಲಿ ನಾವು ಸಮಸ್ಯೆಗಳನ್ನ ಎದುರಿಸಲೇಬೇಕು, ಬೇರೆ ಚಾಯ್ಸ್ ಇಲ್ಲ. ಎದುರಿಸೋಕಿಂತ ಮುಂಚೆ ತಯಾರಿಕೆ ಹೇಗಿರಬೇಕು ಅನ್ನೋದೇ ವಿಷಯ ಸ್ನೇಹಿತರೆ. ನಡೀರಿ ಕಾರ್ಯಕ್ರಮದಲ್ಲಿ ಮುಂದಿನ ಪಾಯಿಂಟ್, ಬಹಳ ಮುಖ್ಯವಾದ ಪಾಯಿಂಟ್. ಬೇಡವಾದ ಸಂಬಂಧಗಳಲ್ಲಿ ಬೀಳಕ್ಕೆ ಹೋಗ್ಬೇಡ್ರಿ ಆತ್ಮೀಯ ಸ್ನೇಹಿತರೆ. ಬೇಡವಾದ ಸಂಬಂಧಗಳಲ್ಲಿ ಬಿದ್ದರೆ ಏನಾಗುತ್ತೆ ಅದನ್ನು ನಾನು ಇನ್ನೊಂದು ದೊಡ್ಡ ಕಾರ್ಯಕ್ರಮ ಮಾಡ್ಬೋದು. ಸಂಕ್ಷಿಪ್ತವಾಗಿ ಹೇಳಿದರೆ ಬೇಡವ, ಬೇಡವಾದ ಸಂಬಂಧಗಳಲ್ಲಿ ಬಿದ್ದು ಎನರ್ಜಿಯನ್ನು ಕಳ್ಕೊಂಡು, ಹೆಸರು ಕಳ್ಕೊಂಡು, ಸೆಲ್ಫ್ ರೆಸ್ಪೆಕ್ಟ್ ಕಳ್ಕೊಂಡು, ಸಮಯ ಕಳ್ಕೊಂಡು, ಆಮೇಲೆ ತಲೆ ಮೇಲೆ ಕೈ ಇಟ್ಟು ಯಾಕಪ್ಪ ಈ ಒಂದು ಸಂಬಂಧದಲ್ಲಿ ಬಿದ್ದೆ ಅಂತ ಅಳ್ಕೋತ್ ಕೂಡೋಕಿಂತ ಬೇಡವಾದ ಸಂಬಂಧದಿಂದ ದೂರಿರಿ. ಸ್ನೇಹಿತರೆ, ನಿಮ್ಮ ಮನಸ್ಸಿಗೆ ಸತ್ಯ ಗೊತ್ತಿರುತ್ತೆ, ನಿಮ್ಮ ತಲೆಗೂ ಸತ್ಯ ಗೊತ್ತಿರುತ್ತೆ, ನಿಮ್ಮ ಹೃದಯ ಹೇಳ್ತದೆ ಇಲ್ಲೋ ನಡಿ ನಡಿ ನಡಿ ನಡಿ, ಈ ಸಂಬಂಧದಲ್ಲಿ ಏನೋ ಐತಿ, ನಡಿ ನಡಿ ನಡಿ. ಇಲ್ಲ ಆತ್ಮೀಯ ಸ್ನೇಹಿತರೆ, ನಿಮ್ಮ ಮನಸ್ಸು ನಿಮ್ಮ ತಲೆಗೂ ಗೊತ್ತಿರುತ್ತೆ, ಈ ಫಸ್ಟ್ ಅವರಿಗೆ ಕರೆಕ್ಟಾದ ಒಂದು ಸತ್ಯ ಗೊತ್ತಿರುತ್ತೆ. ಸೊ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಹೇಳೋದಿಷ್ಟೇ. ಕಾರ್ಯಕ್ರಮ ಇವತ್ತಿನ ದಿನ ಸಮಸ್ಯೆಗಳನ್ನು ಹೇಗೆ ಎದುರಿಸೋದು ಅದಕ್ಕೆ ಟಿಪ್ಸ್ ಕೊಟ್ಟೆ ಕಾರ್ಯಕ್ರಮದಲ್ಲಿ. ಇದು ಹೇಗೆ ಅನಿಸಿತ್ತು ನನಗೆ ತಿಳಿಸಿ ಅಂತ ಹೇಳ್ತಾ 9019904904 ಇದ್ರ ಮೇಲೆ ನೀವು ನನಗೆ ತಿಳಿಸಿ ಇನ್ನೂ ಬೇರೆ ಯಾವ ರೀತಿ ತಯಾರಿಕೆ ನೀವು ಮಾಡ್ಬೋದು ಜೀವನದ ಸಮಸ್ಯೆಯನ್ನು ಎದುರಿಸಲಿಕ್ಕೆ. ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ನಾನು. ನಾನ್ಯಾರಂತ ಗೊತ್ತಲ್ಲ, ನಿಮ್ಮ ಮನೆ ಪಕ್ಕದಲ್ಲಿ ಪಕ್ಕ ಪ್ರೀತಿಯ ಹುಡುಗ ಮಂಜುನಾಥ್ ಪೈ. ಹೋಗ್ತಾ ಹೋಗ್ತಾ ಹೇಳೋದಿಷ್ಟೇ, ಅಪ್ಪ ಅಮ್ಮ ಕುಡಿ ಮರ್ಯಾದೆ ಇಲ್ಲದಿದ್ರೆ ಜೀವನದಲ್ಲಿ ಸಿಗಬಹುದು ಬಾ ದೇ ಪೈಲ ಇನ್ನಾರ ಐ ಬಾಬಾ ನಂತರ ಕಾಯ ಪಾಯಿತಿ ಮಕ್ಕಿ ಗಾವ್ತೇರೆ ಬಾಬಾ ಜೋವಿ ದೇಗಾ ಮಾ ಬಾಪ್ ಕುದ್ರಾಸ್ಗಿ ಮೈ ಓ ಖಲ್ಲಾಸೇದು ನಾಲ್ಕೇ ದಿನದ ಜೀವನ ಅಂತ ಗುರು ಹಿರಿಯರು ಹೇಳಿದ್ದಾರೆ. ಮಂಜುನಾಥ್ ಪೈ ಏನ್ ಹೇಳ್ತಾನಪ್ಪ, ಮಂಜುನಾಥ್ ಪೈ ಏನ್ ಹೇಳ್ತಾನ ಅಂದ್ರೆ, ಈ ನಾಲ್ಕು ದಿನದ ಜೀವನದಲ್ಲಿ ನಾಲ್ಕು ಕಾಸು ಸಂಪಾದಿಸಿ, ನಾಲ್ಕು ಜನರನ್ನ ಸಹಾಯ ಮಾಡಿ, ನಾಲ್ಕು ಜನರನ್ನ ಪ್ರೀತಿಸಿ, ನಾಲ್ಕು ಜನರನ್ನ ನಗಿಸಿ, ನಾಲ್ಕು ಜನರನ್ನ ಮನರಂಜಿಸಿ, ಕೊನೆಯಲ್ಲಿ ನಾಲ್ಕು ಜನದ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರದೆ ಇಷ್ಟ ಜೀವನ ಆದ್ಮೇಲೆ ಮತ್ತಿನ್ ಯಾಕೆ ಮಾಡ್ತೀರಾ ಕೋಪ ತಾಪ ದ್ವೇಷ? ಖುಷಿಯಿಂದ ಇರ್ರೆ, ಖುಷಿಯಿಂದ ಇರಲಿಕ್ಕೆ ವೇಣು ಧ್ವನಿಯನ್ನ ಸದಾ ಕೇಳಿ. ಸ್ನೇಹಿತರ ಈ ಜೀವನದಲ್ಲಿ ಸಿಗುವ ಎರಡು ಅದ್ಭುತ ಬಹುಮಾನ, ಮೊದಲನೇ ಬಹುಮಾನ ಅರ್ಥ ಮಾಡ್ಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ, ಇದು ಬರೀ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ, ಈಗಿನ ಕ್ಷಣ ನಿಮ್ ಕಡೆ ಏನೇನಿದೆ? ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು, ಮಾನ ಮುಚ್ಚೋಕೆ, ಅಂಗೈ ಅಗಲ ಜಾಗ ಸಾಕು, ಹಾಯಾಗಿರೋಕೆ. ಆತ್ಮೀಯರೇ, ಇವೆಲ್ಲ ಇದಾವಲ್ರಿ ಈಗಿನ

ನಿಮ್ ಕಡೆ ಇವಕ್ ಕೆಲವರಿಗೆ ಕನಸು, ಅದಕ್ಕೆ ಹೇಳುದು ಈಗಿನ ಕ್ಷಣ ನಿಮ್ ಕಡೆ ಏನೇನಿದೆ ಅದಕ್ಕೆ ಅಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ನಾನು ಮಂಜುನಾಥ್ ಪೈ, ನಮಸ್ಕಾರ.

ನಮಸ್ಕಾರ. ಇಡೀ ವಿಶ್ವವೇ ತಲೆ ಎತ್ತಿ ನೋಡುವಂತಹ ಶ್ರೀಮಂತ ಸಂಸ್ಕೃತಿ ನಮ್ಮದು. ನಮ್ಮ ಸಿರಿವಂತ ಸಂಸ್ಕೃತಿಯ ಅವಿಭಾಜ್ಯ ಅಂಗ ಅದು ಜನಪದ. ಜನಪದ ಗೀತೆಗಳ ಕಾರ್ಯಕ್ರಮವಿದು ಜನಪದ ಸಿರಿ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಲಿ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ. ಕೋಣೆಯೊಳಗೆ ನಿಂತುಕೊಂಡು ಕೊಬ್ಬರಿ ಬಟ್ಲ ಹಿಡಿದುಕೊಂಡು ಕೊಳ್ಳ ಕೊಳ್ಳ ಎನ್ನುತ್ತಾನೆ ಕೊಬ್ಬರಿ.

ಜನಪದ ಗೀತೆಗಳ ಕಾರ್ಯಕ್ರಮವಿದು ಜನಪದ ಸಿರಿ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ ವೇಣುಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ರಾಗಿ ಕಲ್ಲಿಗೆ ರುವಾರೆ ಬರೆದವರು ಶ್ರೀರಾಮನ ಮಾವಯ್ಯ.

ಜನಪದ ಗೀತೆಗಳ ಕಾರ್ಯಕ್ರಮವಿದು ಜನಪದ ಸಿರಿ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಶಿವನು ಭಿಕ್ಷಕ್ಕೆ ಬಂದ, ನೀಡು ಬಾರೆ ತಂಗಿ, ಇವನಂತ ಚಲವರಿಲ್ಲ ನೋಡು ಬಾರೇ.

ಜನಪದ ಸಿರಿ, ಇದು ಜನಪದ ಗೀತೆಗಳ ಕಾರ್ಯಕ್ರಮ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಬರುತ್ತೀರಾ ಇಲ್ಲೇ ಇರುತ್ತೀರಾ, ನೀವು ಬರುತ್ತೀರಾ ಇಲ್ಲೇ.

ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಗೀತ ಸಂಗಮ ಕಾರ್ಯಕ್ರಮದಲ್ಲಿ ಸಂಗೀತದ ರಸದೌತಣವನ್ನ ನೀಡಲಿದ್ದಾರೆ ಶ್ರೀಮತಿ ರುದ್ರಾಂಬಿಕಾ ಮಹಾಂತೇಶ್ ಯಾಳಗಿಯವರು.

ನಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ ವೇಣುಧ್ವನಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ 90.4 FM ಕೇಳಲಿ ಕನಸು, ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಹಾ, ಸೊ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ, ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ, ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ ಜೊತೆಗೆ ಈ ರೇಡಿಯೋ ಸ್ಟೇಷನ್ ನಿಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿಯ ಕನಸಾದಂತಹ ವೀಣಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರಿಸ್ತಾ ಇದ್ದೀನಿ. ಹಾಗೆ 90.4 FM

ರೇಡಿಯೋ ಯಾವತ್ತೂ ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಆ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಆದರೆ ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನ ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿಯ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚಿಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ ಎಸ್ ಎಮ್ ಎಸ್ ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ಅಲ್ಲಲ್ಲಿ ಗುಸುಗುಸುಗುಸು ಆದಂಗೆ. ಅದು ಅದಲ್ಲ, ಅದು ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರ್ದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ, ಅವರು ಎಲ್ಲಿಂದ, ಮಲ್ಲಿಕಾರ್ಜುನ್ ಮನ್ಸೂರ್ ಇರ್ಬೋದು, ಆಮಿರ್ ಖಾನ್ ಸಾಹೇಬ್ರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆಯಾಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸುವುದು ರೇಡಿಯೋದ ಕೆಲಸ.

0: ಇದುವರೆಗೂ ಪ್ರಸಾರವಾಯಿತು ಗೀತ ಸಂಗಮ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಶ್ರೀಮತಿ ರುದ್ರಾಂಬಿಕಾ ಮಹಾಂತೇಶ್ ಯಾಳಗಿಯವರು, ಹಾರ್ಮೋನಿಯಂ ಸಾಥ್ ನೀಡಿದವರು ಯಾದವೇಂದ್ರ ಪೂಜಾರಿ, ತಬಲಾ ಸಾಥ್ ರಾಹುಲ್ ಮುಂಡೋಳ್ಕರ್. ಹೀಗೆ ಕೇಳ್ತಾ ಇರಿ ಇದು ಕೆಯಲ್ಲಿ ವಣುಧ್ವನಿ 90.4 FM. ನಮಸ್ಕಾರ.
1: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831 2486 286.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೇಣುಧ್ವನಿ, ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮೊದಲನೇ ಗೀತೆ ನಗೆಯ ಸೂರ್ಯಕಾಂತಿಯೇ, ಚಿತ್ರ ಸುಖ ಸಂಸಾರಕ್ಕೆ, ಗಾಯಕರು SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ, ಸಂಗೀತ ನಿರ್ದೇಶಕರು ಚಕ್ರವರ್ತಿ, ಸಾಹಿತ್ಯ RN ಜಯಗೋಪಾಲ್. ಹಾಡನ್ನ ಕೇಳಿ ಆನಂದಿಸಿ.

ಕೆಎಲ್ಇ ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ ಒಮ್ಮೊಮ್ಮೆ ನಾನು. ಚಿತ್ರ ಕನ್ನಡಕ್ಕಾಗಿ ಒಂದನ್ನು ಒತ್ತಿ. ಸಂಗೀತ ನಿರ್ದೇಶಕರು ಅರ್ಜುನ್ ಚನ್ಯ. ಸಾಹಿತ್ಯ ಯೋಗರಾಜ್ ಭಟ್. ಗಾಯಕರು ಶ್ರೇಯಾ ಘೋಷಾ.

ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೇಣು ಧ್ವನಿ ಇದು 90.4 FM KLE ಕನಸು ಕಾರ್ಯಕ್ರಮವಿದು KLE ಚಿತ್ರಮಾಲಾ ಮುಂದಿನ ಗೀತೆ ನನ್ನವರು ಯಾರೂ ಇಲ್ಲ ಚಿತ್ರ ಜೀವನ ಚಕ್ರ ಗಾಯಕರು SP ಬಾಲಸುಬ್ರಹ್ಮಣ್ಯಂ ಸಂಗೀತ ನಿರ್ದೇಶಕರು ರಾಜನ್ ನಾಗೇಂದ್ರ ಸಾಹಿತ್ಯ ಚಿ ಉದಯ್ ಶಂಕರ್ ಹಾಡನ್ನ ಕೇಳಿ ಆನಂದಿಸಿ

ಇದುವರೆಗೂ ಕೇಳಿದ್ರಿ KLE ಚಿತ್ರಮಾಲಾ ಕಾರ್ಯಕ್ರಮ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ 90.4 FM KLE ಕನಸು. ನಮಸ್ಕಾರ.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ಎಸ್ಎಸ್ಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ ಎಂಆರ್ಸಿ ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ಎಲ್ ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.

0: 1120 आणि 9071000074.
1: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ

0: ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.
1: For the first time in Hubballi, a golden opportunity for new entrepreneurs, young entrepreneurs, startup founders and aspiring self-employed individuals. Turn your ideas into income and build a strong foundation for your dream business by attending this one-day skill development workshop, Empower 365, from idea to company. On Sunday, 18th of October 2026, this workshop will help you transform your business ideas into successful ventures, develop essential entrepreneurial and business skills, learn practical strategies for starting and growing a profitable business, gain insights and inspiration from experienced entrepreneurs. Take the first step towards becoming a successful and profitable entrepreneur. Register today. Contact 9513519666. Geekona Success Strategy.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಉಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
1: केली विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केली विश्वनाथ कत्ती दंत महाविद्यालय, केली युनिव्हर्सिटी कॅम्पस, नेहरू नगर, बेळगावी. आमचा फोन नंबर 0831-24-70-362 आणि 9448-99-8331.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವಣುಧ್ವನಿ 90.4 FM. ನಮ್ಮ ಇಂದಿನ ಸಂಧ್ಯಾ ಸಮಯ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ ನಾನು ಅನುಪಮ. ಸ್ನೇಹಿತರೆ, ಜೀವನವೆಂಬ ಪಯಣದಲ್ಲಿ ಬಾಲ್ಯ, ಯೌವನ, ಸಂಸಾರ, ಜವಾಬ್ದಾರಿಗಳು, ಹೀಗೆ ಒಂದೊಂದು ಹಂತವನ್ನ ದಾಟಿ ಇಂದು ಅನುಭವಗಳ ಸುಂದರ ಒಂದು ಸಂಧ್ಯಾ ಸಮಯದಲ್ಲಿ ಬಂದು ನಿಂತಿರುವಂತಹ ಹಿರಿಯ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಅವರ ಬದುಕಿನ ಪ್ರತಿಯೊಂದು ಹೆಜ್ಜೆಯ ಹಿಂದಿರುವಂತಹ ಕಥೆಯನ್ನ, ಕಷ್ಟಗಳನ್ನ, ಸಾಧನೆಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಶಿಗು ಕುಸಗಲ್, ಹಿರಿಯ ಸಾಹಿತಿಗಳು ಬೆಳಗಾವಿ. ಸರ್ ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ನಿಮ್ಮ ಬಾಲ್ಯದ ನೆನಪುಗಳನ್ನ ನೆನೆಯೋದಾದ್ರೆ ಯಾವ ಒಂದು ನೆನಪು ನಿಮ್ಗೆ ಈಗಲೂ ತುಂಬಾ ಖುಷಿಯನ್ನ ಕೊಡುತ್ತೆ ಸರ್, ಬಾಲ್ಯದ ಬಗ್ಗೆ?
1: ಬಾಲ್ಯದ ನೆನಪುಗಳು ಬಹಳ ಖುಷಿ ಕೊಡ್ತಾರೆ ಮೇಡಮ್. ಯಾಕಂತಂದ್ರೆ ಅಂದಿನ ನಮ್ಮ ಬಾಲ್ಯ ನಿಜವಾಗಿ ಒಂದು ಸಂತೃಪ್ತ ಭಾವನೆ ಇತ್ತು. ಅವಾಗ ನಾವು ಯಾವ ಸೌಲಭ್ಯ ಇರಲಿಲ್ಲ, ಆಧುನಿಕ ಸೌಲಭ್ಯ ಇರಲಿದ್ದರೂ ಸಹಿತ ನಾವು ನಮ್ಮ ಬಾಲ್ಯವನ್ನು ಆನಂದದಿಂದ, ಖುಷಿಯಿಂದ, ಸಂತೃಪ್ತ ಭಾವನೆಯಿಂದ ಕಳೀತಿದ್ದು. ನಾವು ಯಾವ ಮೊಬೈಲ್ ಇರಲಿಲ್ಲ, ಯಾವಿರಲಿಲ್ಲ ಅಂತಂದ್ರೆ ನಾವು ಓಣಿಯಲ್ಲಿ ಹುಡುಗರ ಜೊತೆಗೆ ಆಟ ಆಡೋದು, ದೇಶೀಯ ಆಟಗಳು ಈಗ ಅಂಥವು ಆಟ ಆಡ್ತಿದ್ದು. ಮತ್ತು ಅವಾಗೆಲ್ಲ ಮಕ್ಕಳು ಬರೀ ಈಗ ಮೊಬೈಲ್ಗಳು ಬಂದು, ಅವಾಗ ಮೊಬೈಲ್ ಇರಲಿಲ್ಲ, ಯಾವ ಸೌಲಭ್ಯಗಳು ಇಲ್ಲದಿದ್ದರೂ ಸಹಿತ ದೇಶೀಯ ಆಟಗಳು ಕಲಾ ಕಳೀತಿದ್ದು, ಖುಷಿಯಿಂದ ಹೊಲಗಳಿಗೆ ಹೋಗಿದ್ದು, ಹಳ್ಳಗಳಿಗೆ ಹೋಗಿದ್ದು, ಹಳ್ಳಗಳಲ್ಲಿ ನೀರು ಹರಿತಿದ್ದು, ಅದರೊಳಗೆ ಆಟ ಆಡ್ತಿದ್ದು. ಹಂಗೆ ನಿಸರ್ಗದೊಳಗೆ ಮಡಿಲೊಳಗೆ ಬೆಳೆದಂಥವ್ರು ನಾವು ಅಂದಿನ ಕಾಲದವ್ರು. ಈಗ ನಿಸರ್ಗದ ಮಡಿಲೊಳಗೆ ಬೆಳೆಯೋದಿಲ್ಲ ಇಂದಿನ ಮಕ್ಕಳು.

0: ನಮಗೆ ಅದು ಹಿಂದಿನ ನೆನಪುಗಳು ಬರ್ತಾವ ರೀ. ಯಾಕಂದ್ರೆ ಹೊಲಗಳಿಗೆ ಹೊಕ್ಕಿದ್ದು, ಹಸಿ ಶೇಂಗಾ ತಿನ್ನೋದು, ಕಾಯಿಗಳು ಇದು ಮಾಡೋದು, ಅವಾಗ ಎಲ್ಲ ನಮಗೆ ಭಾಳ ಆನಂದ ಆಕಿತ್ತು, ಸಂತೃಪ್ತ ಭಾವನೆ ಇತ್ತು. ಅವಾಗ ಅಂದಿನ ಬಾಲ್ಯ ಹಿಂದಿನ ಮಕ್ಕಳು ಎಲ್ಲ ಒತ್ತಡದ ಬದುಕು, ಇವತ್ತಿಂದ ಎಲ್ಲ ಒತ್ತಡದ ಬದುಕು, ತಾಯಿ ತಂದೆ ಬಡ್ಡಿನೊಳಗೆ ಒಟ್ಟು ಬೆಳೀತಾ ಇಲ್ಲ ಇವತ್ತಿನ ಹುಡುಗರು. ಯಾಕಂದ್ರೆ ಸ್ಕೂಲ್ಗೆ ಹೋಗಬೇಕು, ಮತ್ತು ಬಂದ ತಕ್ಷಣ ಮತ್ತೆ ಟ್ಯೂಷನ್ಗೆ ಹೋಗಬೇಕು, ತಾಯಿ ತಂದೆ ಜೊತೆ ಊಟ ಮಾಡೋಂಗಿಲ್ಲ, ಭಾವನೆಗಳು ಹಂಚಿಕೊಳ್ಳುವಂಥದ್ದಿಲ್ಲ. ಅದಕ್ಕೆ ಮಕ್ಕಳು ಇವತ್ತಿಗೆ ಯಂತ್ರದಂತ ಬೆಳೆಸಾಕತ್ತೇವೆ ನಾವು.
1: ಅಂದ್ರೆ ಸರ್, ಆಗಿನ ತಮ್ಮ ಬಾಲ್ಯ ಆಟ ಪಾಠಕ್ಕೂ ಈಗಿನ ಮಕ್ಕಳ ಒಂದು ಬಾಲ್ಯ ಆಟ ಪಾಠಕ್ಕೂ ತುಂಬಾ ವ್ಯತ್ಯಾಸ?
0: ಬಹಳ ವ್ಯತ್ಯಾಸ ಇದೆ ಮೇಡಮ್, ಬಹಳ ವ್ಯತ್ಯಾಸ ಇದ್ದೇವೆ. ನಾವು ಮಕ್ಕಳನ್ನ ಬೆಳೆಸುವ ರೀತಿ ಸರಿಯಿಲ್ಲ. ನಾವು ಬರೀ ಶಿಕ್ಷಣ ಕೊಡ್ತಾ ಇದ್ದೇವೆ, ಸಂಸ್ಕಾರ ಕೊಡ್ತಾ ಇಲ್ಲ. ಸಂಸ್ಕಾರ ಕೊಡುವ ದಿಶೆಯಲ್ಲಿ ನಾವು ಹೆಚ್ಚು ಮಹತ್ವ ಕೊಡಬೇಕು. ಸಂಸ್ಕಾರ ಕೊಡದೇ ಇದ್ದದಕ್ಕೆ ಇವತ್ತು ವೃದ್ಧಾಶ್ರಮ ಹೆಚ್ಚಾಗತ್ತವ್ರಿ, ಅನಾಥಾಶ್ರಮ ಹೆಚ್ಚಾಗತ್ತಾವ ಇವತ್ತಿಗೆ ನೋಡಾಕತ್ತೀರಿ. ಮಕ್ಕಳನ್ನ ಬೆಳೆಸುವಂಥ ರೀತಿ ಸರಿಯಿಲ್ಲ. ಮಕ್ಕಳು ಅವ್ರಿಗೆ ಎಂಥ ಅವಕಾಶ ಕೊಡಬೇಕು ಅಂತಂದ್ರೆ ಸಂಸ್ಕಾರ ಬೇಕು. ಲೋಕಜ್ಞಾನದ ಮುಂದೆ ಎಲ್ಲ ಜ್ಞಾನಗಳು ಏನೂ ಅಲ್ಲ, ಲೋಕಜ್ಞಾನ ಭಾಳ ಮುಖ್ಯ. ಅದನ್ನು ಮರ್ಯಾಗತ್ತೆ ಲೋಕಜ್ಞಾನ ಕೊಡಲಿ, ಬರ್ರಿ ಕುಂಡ್ರಿ ಅನ್ನೋ ತರ್ಸೈತಿ ಇವತ್ತಿನ ಮಕ್ಕಳಿಗೆಲ್ಲ. ತಂದೆ ತಾಯಿ ನೋಡಿದ್ರೆ ಏನೋ ಅತಿಥಿಗಳನ್ನ ನೋಡ್ತಾರೆ ಅವ್ರು ಹಂಗೆ ಹಿಂಗಾಗಿ.
1: ಸರ್, ಈಗ ವಯಸ್ಸಾಗ್ತಾ ಇದ್ದಂತೆ ತಮ್ಮ ಜೀವನದಲ್ಲಿ ಆದಂತಹ ಈ ಬದಲಾವಣೆಗಳನ್ನು ತಾವು ಯಾವ ರೀತಿ ಸ್ವೀಕಾರ ಮಾಡಿದ್ರಿ ಅಂತ?
0: ಈಗ ಈ ಬದಲಾವಣೆಗೆ ಹೊಂದಿಕೊಳ್ಳೋದು ಅನಿವಾರ್ಯ ಆಗೈತೆ ರೀ ಮೇಡಮ್. ಯಾಕಂತಂದ್ರೆ ಬಹುತೇಕ ಮಂದಿ ಒಳಗೆ ಇವತ್ತಿಗೆ ಹಿರಿಯರಿಗೆ ಒಳ್ಳೆಯ ಸ್ಥಾನಮಾನ ಬಹುತೇಕ ಮಂದಿಗೆ, ಅಲ್ಲಿ ನನಗಂತೂ ನನ್ನ ಮಕ್ಕಳು ಭಾಳ ಕಾಳಜಿ ಮಾಡ್ತಾರೆ. ಹಂಗೆ ಎಲ್ಲ ಬಹುತೇಕ ಕಡೆ ನೋಡಾಕತ್ತೀನಿ, ಹಿರಿಯರಿಗೆ ಸ್ಥಾನಮಾನ ಸರಿಯಿಲ್ಲ ಇವತ್ತಿಗೆ ಇಂದಿನ ಸ್ಥಿತಿಯೊಳಗೆ. ಗೌರವ ಕೊಡೋಂಗಿಲ್ಲ, ಅವ್ರು ಯಾವ ರೀತಿ ಕಷ್ಟಪಟ್ಟರು, ತೂತು ಮಾಡಿ ಉಣಿಸಿದ್ರು, ಅದನ್ನೆಲ್ಲ ಮರೆತು ಬಿಡ್ತಾರೆ ಮಕ್ಕಳು. ಮರೆತು ಅವ್ರನ್ನ ಬೆಳೆದಂಗೆ ಬೆಳೆದಂಗೆ ಅವರು ಬೇರೆನಾಗ್ತಾರೆ, ಬದಲಾಗ್ತಾರೆ, ಮನಸ್ಸುಗಳು ಬದಲಾಗಾಕತ್ತವೆ. ಇವತ್ತಿಗೆ ಮನೆಗಳು ಕಟ್ಟತ್ತೀವಿ, ಮನಸ್ಸುಗಳು ಕಟ್ತಾ ಇಲ್ಲ ಇವತ್ತಿಗೆ. ಅದು ಹೋಗಬೇಕು, ಮಕ್ಕಳನ್ನ ಬೆಳೆಸುವಂಥ ರೀತಿ ಸರಿಯಿಲ್ಲ ಇವತ್ತಿಗೆ ನಾವು.
1: ಸರ್, ಈಗ ಹಿರಿಯರಿಗೆ ಕುಟುಂಬದ ಪ್ರೀತಿ ಕಾಳಜಿ ಮತ್ತು ಆ ಒಂದು ಮಕ್ಕಳ ಒಂದು ಸಮಯ ಎಷ್ಟು ಮುಖ್ಯ ಅಂತ ತಾವು ಹೇಳ್ತೀರ?
0: ಅಲ್ಲ, ಭಾಳ ಮುಖ್ಯ. ಮಕ್ಕಳ ಜೊತೆಗೆ ನೀವು ಸಮಯ ಕಳಿಬೇಕು. ನಾವು ಯಾರೋ ಒಂದು ಉದಾಹರಣೆ ಒಂದು ಹಿಂದ್ಕೊಮ್ಮೆ ಎಲ್ಲ ಓದಿದ್ದೆ ನಾನು, ಅವರಪ್ಪ ವಕೀಲ, ಎಲ್ಲರೂ ಬಂದು ಬಂದು ರೊಕ್ಕ ಕೊಟ್ಟು ಅವ್ನ ಜೊತೆ ಮಾತಾಡಿ ಹೋಗ್ತಿದ್ರು. ಮಾತಾಡಕ್ಕನ ಅವ್ರು ಸಲಹೆ ತೊಗೊಳಕ್ಕನ ರೊಕ್ಕ ತೊಗೊತಿದ್ದಂತ ವಕೀಲ. ಮಕ್ಕಳ ಜೊತೆ ಒಟ್ಟ ಸಮಯ ಕಳಿಲಿಕ್ಕೆ ಆಗ್ತಿರ್ಲಿಲ್ಲ, ವೀಳೆನ ಸಿಗ್ತಿರ್ಕಿಲ್ಲ. ಆ ಮಗುಗ ಅಪ್ಪನ ಜೊತೆ ಮಾತಾಡ್ಬೇಕಲ್ಲ, ಟೈಮ್ ಕಳಿಬೇಕಲ್ಲ, ಅವನ ಒಳಗೆ ಭಾವನೆ ಪಾಪ, ಅದಕ್ಕೆ ಆಸೆ. ಅದಕ್ಕೆ ಅವ್ನು ಎಷ್ಟು ಪ್ರಯತ್ನ ಮಾಡ್ರು ಸ್ವಲ್ಪ ತಡಿಪಾನ ಅಲ್ಲಿ ಕೆಲಸ ಐತಿ. ಒತ್ತಡದಾಗ ಅವ್ರ ಅಪ್ಪ ಅಡ್ಡಾಡೋದು ಕಡಿಕ. ಆ ಹುಡುಗ ಏನು ಮಾಡ್ತು, ರೊಕ್ಕ ಅವ್ರವ್ ಕೊಟ್ಟಿದ್ದು ರೊಕ್ಕ ಕುಡಿಸಿಟ್ಟ, ಕುಡಿಸಿ ಇಟ್ಟಿಟ್ಟು ಏನು ಮಾಡಿದ, ಅದನ್ನು ಅವ್ರ ಅಪ್ಪಗೆ ರೊಕ್ಕ ಕೊಡಕ್ಕೆ ಹೋದ. ಯಾಕಪ್ಪ ಅದು ರೊಕ್ಕ ಯಾಕಂತಂದ್ರೆ, ಇಲ್ಲ ನೀನು ರೊಕ್ಕ ತೊಗೊಂಡು ಮಾತಾಡ್ತಿಲ್ಲ ಮಂದಿ ಜೋಡಿ, ಹಂಗೆ ನನ್ನ ಜೋಡಿ ಮಾತಾಡಿ ಇವತ್ತೆ. ಅಂದ್ರೆ ಮಕ್ಕಳ ಮನಸ್ಸನ್ನು ಅರಿತುಕೊಳ್ಳಿರ್ತಾರೆ. ದುಡಿದು ಅದಕ್ಕೆ, ಗಳಿಸೋದು ಅದಕ್ಕೆ, ಶ್ರಮ ಪಡೋದು ಅದಕ್ಕೆ, ಬದುಕಂದ್ರೆ ಅರ್ಥ ಮಾಡ್ಕೊಂಡಿಲ್ಲ. ಬದುಕಂದ್ರೆ ವ್ಯವಹಾರಕ್ಕೆ ಅಷ್ಟೇ ಅಲ್ಲ, ರೊಕ್ಕ ಗಳಿಸೋದು ಅಷ್ಟೇ ಅಲ್ಲ, ಮನಸ್ಸು ಗಳಿಸ್ಬೇಕು. ಮಕ್ಕಳನ್ನ ಬೆಳೆಸುವಂಥ ರೀತಿ, ಮನೆಯನ್ನು ಕುಟುಂಬದ ವ್ಯವಸ್ಥೆ ಅದ, ಆ ಕುಟುಂಬ ವ್ಯವಸ್ಥೆ ಅಸ್ತವ್ಯಸ್ತ ಆಗಬಾರ್ದು. ಬದುಕು ಹಾಳಾಗಿ ಹೋಗ್ತದೆ ರೀ. ಬದುಕಿನಾಗ ಸಂತೃಪ್ತ ಭಾವನೆ ಭಾಳ ಮುಖ್ಯ. ಬರೀ ಗಳಿಸೋದಲ್ಲ, ಜನರ ಪ್ರೀತಿ ವಿಶ್ವಾಸ, ಮನೆ ಮಕ್ಕಳ ಪ್ರೀತಿ ವಿಶ್ವಾಸ ಗಳಿಸೋದು ಭಾಳ ಮುಖ್ಯ. ಅದರ ಕಡೆ ಗಮನ ಕೊಡಬೇಕು ಇವತ್ತಿನ ಕುಟುಂಬಗಳಿಗೆ. ಬಹುತೇಕೆಲ್ಲ ಹಿಂಗೆ ಹಾಳಾಗಿ ಹೊರಟವ್ರು.
1: ಇನ್ನು ಈ ಮಕ್ಕಳಾದವರು ಹಿರಿಯರಿಗೆ ಯಾವ ರೀತಿ ಸಮಯವನ್ನು ಕೊಡಬೇಕು ಅಂತ ತಾವು ಹೇಳ್ತೀರ?
0: ಅವರು ಸಹಿತ ಇವತ್ತಿಗೆ ಅವ್ರ ಜೊತೆ ಕೂಡಲಿಕ್ಕೆ ಮಾತಾಡಲಿಕ್ಕೆ ಅವಕ್ಕೂ ಸಮಯ ಇಲ್ಲ. ಯಾಕಂದ್ರೆ ಶಾಲೆ ಹೋಗ್ತಾವ, ಒತ್ತಡದ ಬದುಕು, ಮಕ್ಕಳಿಗೆ ಸಹಿತ ಒತ್ತಡದ ಬದುಕು. ಅದನ್ನು ಶಿಕ್ಷಣ ಕೊಡಬೇಕು, ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು, ಏನೇನೋ ಮಾಡಬೇಕು ಅಂತೇಳಿ ಅದು ಬೆನ್ನು ಎತ್ತಿದ್ದಾರೆ. ಖರೆ ಮಕ್ಕಳು ಮನುಷ್ಯರನ್ನ ಮಾಡಬೇಕು ಅನ್ನೋದನ್ನು ಮರೆತು ಬಿಟ್ಟಾರೆ ಪಾಲಕರ ಇವತ್ತಿಗೆ. ಅದಕ್ಕೆ ಮಕ್ಕಳು ಸಹಿತ ಪಾಲಕರ ಸತ್ಸಾರ ಭಾವನೆಯಿಂದ ನೋಡಲಿಕ್ಕೆ ಕಾರಣ ಅಂದರೆ ಇದೆ ಅಂತ ಭಾಳ ದೂರ ಆಗ್ತಾ ಇದೆ. ಅದಕ್ಕೆ ಒಂದು ಒಂದು ಕತೆ ಆದ ಘಟನೆ ಒಬ್ಬರು ಹೇಳಿದ್ರು ನಂಗೆ. ಅಪ್ಪ ಬೆಳೆಸಿದ ಮಗನ ಬರೇ ಅಭ್ಯಾಸ ಒತ್ತಡದಿಂದ ರ್ಯಾಂಕ್ ಬಂದ, ಮಂದಿ ಮುಂದೆಲ್ಲ ಹೇಳಕ್ಕತ್ತ, ನನ್ನ ಮಗ ರ್ಯಾಂಕ್ ಬಂದ, ರ್ಯಾಂಕ್ ಬಂದ. ಹಂಗೆ ಪ್ರತಿ ರ್ಯಾಂಕ್ ಪ್ರತಿ ರ್ಯಾಂಕ್ ರ್ಯಾಂಕ್ ಕಡಿಕ ಆ ಗೆಳೆಯರು ಭಾಳ ವರ್ಷ ಆದಮೇಲೆ ಭೇಟಿ ಆದ್ರಂತೆ. ಭೇಟಿದಾಗ ನಿಮ್ಮ ಮಗ ರ್ಯಾಂಕ್ ಇದ್ದಲ್ಲಿ ದೊಡ್ಡ ಆಫೀಸರ್ ಆಗಿರ್ಬೇಕಲ್ಲ ಅಂಥೇಳಿ ಭಾಳ ವರ್ಷ ಆದಮೇಲೆ ಅವರು ಕಣ್ಣಾಗಿ ನೀರು ತಂದ್ರೆ ತಳಾಕತ್ರಂತೆ. ಯಾಕಂತಂದ್ರೆ ಹುಚ್ಚಾಗ್ಯಾನ ಅಂತೇಳಿ. ಅದಕ್ಕೆ ಒತ್ತಡದಿಂದ ಹೂವು ಚೆನ್ನಾಗಿ ಎರಳಬೇಕು, ಒತ್ತಡದಿಂದ ಅಲ್ಲ.
1: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ ವೇಣುಧ್ವನಿ 90.4 FM. ನಮ್ಮ ಇಂದಿನ ಸಂಧ್ಯಾ ಸಮಯ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ.
2: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ್ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
3: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ಸರ್, ಈಗ ಕೆಲವೊಬ್ರು ಅನ್ಕೊಳ್ತಾ ಇರ್ತಾರೆ, ನಿವೃತ್ತಿಯ ನಂತರ ಇನ್ನು ನನ್ನ ಜೀವನ ಮುಗೀತು, ಏನೂ ಇಲ್ಲ, ನಾನು ಯಾರಿಗೂ ಉಪಯೋಗ ಇಲ್ಲ ಅಂತ ಕೆಲವೊಬ್ರು ನೊಂದ್ಕೊಳ್ತಾ ಇರ್ತಾರೆ. ಅಂಥವ್ರಿಗೆ ತಮ್ಮ ಕಿವಿಮಾತು ಅನ್ನೋದಾದರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
2: ಅಲ್ಲ, ಎಷ್ಟೋ ಮಂದಿ ನಾನು ನೋಡಿದ್ದೀನಿ, ನಿವೃತ್ತಿ ಆದಮೇಲೆ ಎಲ್ಲ ಮುಗೀತಲ್ಲ ನಾನು ಅನ್ನುವಂಥದ್ದು. ನಿವೃತ್ತಿ ಆದಮೇಲೆ ನಿಜವಾದ ಜೀವನ ಶುರು ಆಗ್ತದೆ ರೀ. ಅದರಲ್ಲಿ ಕಲೆ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಸಂಗೀತ ಇರ್ಬೋದು, ಅಥವಾ ಸಮಾಜದೊಳಗೆ ಭಾಗವಹಿಸುವಿಕೆ ಇರ್ಬೋದು, ಅದನ್ನು ಬೆಳೆಸ್ಕೋಬೇಕಾವುದು. ನಾ ಎಷ್ಟೋ ಮಂದಿ ಹೇಳಿದ್ದೀನಿ, ವೃತ್ತಿ ನಿವೃತ್ತಿ ಆದಮೇಲೆ ನಿಜವಾದ ಜೀವನ ಶುರು ಆಯಿತು ಇವತ್ತಿಗೆ ನಿಮ್ಮದು. ಆ ದಿಶೆಗಳು ನಾವು ಮನಸ್ಸು ಮಾಡಬೇಕು. ಅಂದಾಗ ಅದು ಮೋಪು ಅನ್ನೋದು ಅನ್ಸಂಗಿಲ್ಲ. ಮನಸ್ಸಂಗೆ ನಿವೃತ್ತಿ ಆದಮೇಲೆ ಹೊಸ ಪ್ರವೃತ್ತಿಗಳು ಅದಾವೆ ಎಷ್ಟೋ ಮಂದಿಗೆ. ಆ ಪ್ರವೃತ್ತಿ ಬೇನೆ ಹತ್ತಬೇಕು ನಾವು. ಪ್ರವೃತ್ತಿ ಬರೀ ಸಂಗೀತ ಅಷ್ಟೇ ಅಲ್ಲ, ಸಮಾಜದ ಕೆಲಸ, ಆ ಬೆರೆತುಕೊಳ್ಳೋದು, ಮಾತಾಡೋದು, ಇನ್ನೊಬ್ಬರಿಗೆ ಗುರುಗಳಾಗಬೇಕು, ಸಲಹೆ ಕೊಡಬೇಕು ನಾವು, ನಮ್ಮ ಅನುಭವಗಳನ್ನ ಹಂಚಿಕೊಳ್ಬೇಕು ನಾವು. ಅದೇ ದಿಶೆಗಳು ನಾವು ಹಿರಿಯರಿಗೆ ಮಾಡಬೇಕಾಗ್ತದೆ. ಎಷ್ಟೋ ಹಿರಿಯರಿಗೆ ಅದನ್ನು ಮಕ್ಕಳು ಹಿರಿಯರು ಅವರು ಇದು ಮಾಡ್ತಾರೆ, ಸಂಬಂಧಗಳು ಸರಿ ಇಲ್ಲ ಇವತ್ತು ಎರಡೂ.
1: ಈಗ ಮನೆಯಲ್ಲಿ ಯಾರು ಹಿರಿಯ ನಾಗರಿಕರಿದ್ರೆ, ಅಂದ್ರೆ ತಂದೆ ತಾಯಿ ಅಜ್ಜ ಅಜ್ಜಿ ಇದ್ರೆ, ಕೆಲವೊಬ್ರು ಅನ್ಕೊಳ್ತಾರೆ ಅವರ ಅಗತ್ಯತೆಗಳನ್ನ ನಾವು ಪೂರೈಸಿದ್ರೆ ಸಾಕು, ಇನ್ನೇನು ನಮ್ಮ ಜವಾಬ್ದಾರಿ ಇಲ್ಲ ಅಂತಾರೆ. ಬರೀ ಅವರ ಅಗತ್ಯತೆಗಳನ್ನ ಪೂರೈಸಿದ್ರೆ ಸಾಕ, ಅಥವಾ ಅದನ್ನ ಮೀರಿ ಇನ್ನು ಏನಾದ್ರೂ ಅವರಿಗೆ ಜವಾಬ್ದಾರಿ?
2: ಅಗತ್ಯತೆಗಿಂತಲೂ ಭಾವನೆಗಳು ಬಹಳ ಮುಖ್ಯ. ಅವ್ರು ತೋರಿಸುವಂತ ಪ್ರೀತಿ ಬಹಳ ಮುಖ್ಯ, ಅದಕ್ಕೆ ಬೆಲೆ ಕಟ್ಟಕ್ ಆಗುದಿಲ್ಲ. ಆ ಭಾವನೆಗಳಿಲ್ಲದ ಅದೇ ಅಗತ್ಯಗಳು ತಗೊಂಡು ಏನು ಮಾಡೋದು, ಅದೊಂದು ಅದು ಅದು ಭೌತಿಕ, ಅದು ಮಾನಸಿಕವಾಗಿ ಭಾವನೆಗಳು ತೋರಿಸ್ಬೇಕು, ನಾವು ಪ್ರೀತಿ ತೋರಿಸ್ಬೇಕು, ಕಳ್ಕಳಿ ತೋರಿಸ್ಬೇಕು ನಿಜವಾಗಿ. ಅದಕ್ಕೆ ಒಂದು ಕಡೆ ಹೇಳ್ತಾರೆ, ಹಿರಿಯರು ಯಾಕೆ ಬೇಕಂತಂದ್ರೆ ಮಠದೊಳಗೆ ಮುಖ್ಯ ಯಾರು ಬೇಕು, ಗುರುಗಳು ಬೇಕು. ಗುರುವಿಲ್ಲದ ಮಠ, ಮನೆ ಯಜಮಾನಿ ಇಲ್ಲದ ಒಂದು ಮನೆ, ಅರಸಿಲ್ಲದ ಊರು, ಇವು ನೂಲಿ ಹರಿದ ಹರಿಶಿನಂಥ ಕುಸರ್ವಜ್ಞ ಅಂತ ಹೇಳ್ತಾರೆ. ಅಂದರೆ ಮನೆಗೆ ಒಬ್ಬ ಹಿರಿಯ ಬೇಕೇ ಬೇಕು. ಆ ಮನೆ ಚಲೋ ನಡಿಬೇಕಾದ್ರೆ, ಸಂಸ್ಕಾರವಂತಾಗಿ ಮನೆ ಮುಂದೆ ಹೋಗ್ಬೇಕಾದ್ರೆ ಅಲ್ಲಿ ಮುಖ್ಯವಾಗಿ ಇದಕ್ಕೆ ಬೇಕು, ಹಿರಿಯರು ಬೇಕು ಅನ್ನುವಂಥದ್ದು ಅವಾಗ ಕಲ್ಪನೆ ಇತ್ತು. ಇವತ್ತು ಹಿರಿಯರು ಬೇಡ ಅನ್ನುವಂಥದ್ದು, ಈ ಅನಾಥಾಶ್ರಮ ವೃದ್ಧಾಶ್ರಮ ಹೆಚ್ಚಾಗಲಿ ಕಾರಣ ಹಿರಿಯರ ಮನೆಗೆ ಬೇಡ, ಅವರೊಬ್ಬರು ಭಾರ ಅನ್ನುವಂಥ ಪರಿಸ್ಥಿತಿ ಇವತ್ತಿಗೆ, ಹಂಗಾಗಬಾರ್ದು ರೀ.
1: ಸರ್, ಇನ್ನು ಹಿರಿಯ ನಾಗರಿಕರು ತಮ್ಮ ದೇಹದ ಆರೋಗ್ಯವನ್ನು ಯಾವ ರೀತಿ ಕಾಪಾಡಿಕೊಳ್ಬೇಕು ಅಂತ ತಾವು ಹೇಳ್ತೀರ?
2: ಹಿರಿಯರಿ ಹೌದು, ಅದು ಭಾಳ ಮುಖ್ಯ. ಎಷ್ಟೋ ಮಂದಿಗೆ ಶುಗರ್ ಬರ್ತದೆ, ಬಿ ಪಿ ಬರ್ತದೆ, ಇವೆಲ್ಲ ಮುಖ್ಯ ಬರಲಿಕ್ಕೆ ಕಾರಣ ಅವಾಗ ಮಾನಸಿಕ ಒತ್ತಡಗಳು ಭಾಳ ಆಗ್ತಾವೆ ರೀ, ಭಾರ ಆಗ್ತದೆ. ಏನೇನು ಅದನ್ನು ನೋಡು, ಅದರ ಬಗ್ಗೆ ಕಾಳಜಿ ವಹಿಸೋದು ಮಕ್ಕಳ ಜವಾಬ್ದಾರಿ. ಅದು ಮಕ್ಕಳು ಅವ್ರಿಗೆ ಯಾವುದೋ ಒತ್ತಡ ಆಗದಂಗೆ, ಮನಸ್ಸಿಗೆ ತ್ರಾಸಾಗದಂಗೆ, ಅವರು ಉಲ್ಲಾಸದಿಂದ ಇರುವಂಥದ್ದನ್ನು ಮಕ್ಕಳು ನೋಡ್ಕೋಬೇಕಾಗ್ತದೆ. ಅವ್ರ ಜವಾಬ್ದಾರಿನೇ ಐತೆ ಮಕ್ಕಳು, ನೈತಿಕ ಹೊಣೆ ಅದು, ಆ ಕಡೆ ಲಕ್ಷ ವಹಿಸ್ಬೇಕಾದ್ರೆ ಮಕ್ಕಳು.
1: ಹಾಗೆಯೇ ಈಗ ದೈಹಿಕ ಆರೋಗ್ಯದ ಜೊತೆ ಜೊತೆಗೆ ಅವರ ಮಾನಸಿಕ ಆರೋಗ್ಯ ಎಷ್ಟು ಮುಖ್ಯವಾಗುತ್ತೆ?
2: ಮಾನಸಿಕ ಎಷ್ಟೋ ಮಂದಿ ವೃದ್ಧರಿಗೆ ಅವ್ರ ಹವ್ಯಾಸಗಳು ಇರ್ತವೆ ರೀ, ಹವ್ಯಾಸಗಳು ಅವ್ರ ಭಾವನೆಗಳಿಗೆ ಸ್ಪಂದಿಸಬೇಕು. ಮಕ್ಕಳು ಸಂಗೀತ ಇರ್ತದೆ, ಸಾಹಿತ್ಯ ಇರ್ತದೆ, ಏನೇನೋ ಇರ್ತದೆ, ಅವ್ರಿಗೆ ಅದಕ್ಕೆ ಪ್ರೋತ್ಸಾಹ ಕೊಡಬೇಕು. ಮಕ್ಕಳಿದ್ದಾರೆ, ಅವ್ರ ಮನಸ್ಸನ್ನು ಅರ್ಥ ಮಾಡ್ಕೋಬೇಕು ನಾವು. ಅರ್ಥ ಮಾಡಿಕೊಂಡ್ರೆ ಅದು ಅವರಿಗೂ ಒಂದು ಖುಷಿ ಆಗ್ತದೆ, ಅವರಿಗೆ ಯೌವನ ಬುಪ್ಪ ಅನ್ನೋದನ್ನು ಬರಂಗ ಅನಿಸಂಗಿಲ್ಲ ಅವ್ರಿಗೆ.
1: ಸರ್, ಈಗ ತಾವು ಹೇಳ್ತಾ ಇದ್ರಿ ತಮ್ಮ ಬಾಲ್ಯವನ್ನು ಸ್ವಚ್ಛಂದವಾಗಿ ಕಳೆದ್ರಿ ಅಂತ ಹೇಳಿ, ಈಗಿನ ಮಕ್ಕಳು ಮೊಬೈಲು ಟಿವಿ ಅದರಲ್ಲೇ ಮುಳುಗ ಹೋಗಿರ್ತಾರೆ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ?
2: ಅಲ್ಲ, ಅದಕ್ಕೆ ಅವರು ಇದರಿಂದ ಏನಾಗ್ತದೆ ರೀ, ಸೃಜನಶೀಲತೆ ಅನ್ನೋದು ಇರ್ತದೆ ಮಕ್ಕಳಲ್ಲಿ, ಅದು ಹಾಳಾಗ್ತಾ ಇದ್ದಾರೆ. ಸೃಜನಶೀಲತೆ ಕುತೂಹಲ ಅವ್ರನ್ನ ನಿಸರ್ಗದ ಮಡಲೊಳಗೆ ಬಿಡ್ತಾ ಇಲ್ಲ, ನಾವು ನಿಸರ್ಗದ ಮಡಲೊಳಗೆ ಬಿಡ್ತಾ ಇಲ್ಲ, ಆಟ ಪಾಠ ಕಲಿಸ್ತಾ ಇಲ್ಲ, ಬರೀ ಒತ್ತಡದ ಬದುಕಿನಾಗ ಅವ್ರನ್ನೊಂದು ಸಿಲುಕ್ತಾ ಇದ್ದೇವೆ. ಇದರ ದೈಹಿಕ ಆರೋಗ್ಯ ಅಷ್ಟೇ, ಕಣ್ಣು ಆರೋಗ್ಯ, ಮಾನಸಿಕ ಆರೋಗ್ಯ ಎಲ್ಲ ಹಾಳಾಗ್ತದೆ ರೀ ಇವತ್ತಿನ ಮಕ್ಕಳಲ್ಲಿ. ಅದಕ್ಕೆ ಅವ್ರನ್ನ ಸರಿಯಾದ ದಿಶೆಯೊಳಗೆ ಬೆಳೆಸುವಂಥದ್ದು ಅದನ್ನು ನಾವು ಮಾಡಬೇಕಾಗ್ತದೆ ರೀ.
1: ಈಗ ಸರ್, ಮಕ್ಕಳಿಗೆ ಮೊಬೈಲ್ ಕೊಡಬಾರ್ದು, ಓಕೆ. ಈಗ ಹಿರಿಯ ನಾಗರಿಕರಾದವರು ಈ ಒಂದು ಹೊಸ ತಂತ್ರಜ್ಞಾನಕ್ಕೆ ತಮ್ಮನ್ನ ತಾವು ಅಳವಡಿಸಿಕೊಳ್ಳೋದು, ಇವಾಗ ಮೊಬೈಲ್ನ ಬಳಸುವುದು, ಅದನ್ನ ಕಲಿಯುವುದು, ತಂತ್ರಜ್ಞಾನವನ್ನ ಕಲಿಯುವುದು ಮುಖ್ಯನಾ?
2: ಅದು ಮುಖ್ಯ, ಆದ್ರೆ ಅತಿ ಬಳಕೆ ಮಾಡಬಾರ್ದು, ದುರ್ಬಳಕೆ ಆಗಬಾರ್ದು.

0: ಈಗ ಹೆಣ್ಮಕ್ಕಳು ಕುಂಕುಮ ಅಷ್ಟು ಹಚ್ಚಬೇಕು, ಮುಖ ತುಂಬ ಹಚ್ಚಿಕೊಂಡ ವಿಕೃತ ಆಗ್ತದೆ. ಅದಕ್ಕೆ ಬಳಕೆ ಮಾಡುವಂಥ ರೀತಿ ಅದಲ್ಲ, ಅದು ಭಾಳ ಮುಖ್ಯ. ಅದರೊಳಗೆ ಅಷ್ಟು ದಾರಿ ಬಿಡುವಂಥ ಬಳಕೆ ಅದಾವ. ಚಲೋದನ್ನು ಸ್ವೀಕಾರ ಮಾಡೋ ಮನಸ್ಸು ಇರಂಗಿಲ್ಲ ಇವತ್ತಿಗೆ ನಾವು. ಅದಕ್ಕೆ ಅದಕ್ಕೆ ಸ್ವೀಕಾರ ಮಾಡುವಂಥ ಮನಸ್ಸು ಚಲೋ ಬೇಕು. ಅದನ್ನು ಹೆಂಗೆ ಬಳಕೆ ಮಾಡಬೇಕು ಅನ್ನೋದು ಮಿತಿ ಇರಬೇಕು. ಅದು ಮಿತಿ ಬಿಟ್ಟರೆ ಹಾಳಾಗಿ ಹೋಗ್ತಾರೆ, ಮನಸ್ಸುಗಳು ಹಾಳಾಗಿ ಹೋಗ್ತಾವ.
1: ಸರ್, ಈಗ ಶಿಗು ಕುಸುಗಲ್ ಅಂದ ತಕ್ಷಣ ಬೆಳಗಾವಿಯ ಹಿರಿಯ ಸಾಹಿತಿಗಳು ಅಂತ ನಮಗೆ ನೆನಪಾಗುತ್ತೆ. ತಾವು ಸಾಕಷ್ಟು ಸಾಹಿತ್ಯವನ್ನ ರಚನೆ ಮಾಡಿದ್ದೀರಾ, ಈ ಒಂದು ಸಾಹಿತ್ಯದ ರಚನೆಯಲ್ಲಿ ತಮಗೆ ಒಲವು ಮೂಡಿತು ಯಾವ ರೀತಿ ಅಂತ?
0: ಇದಕ್ಕೆ ಮುಖ್ಯ ಅಂತಂದ್ರೆ ಜೀವನದ ಅನುಭವ, ಅವಮಾನಗಳು, ಕಷ್ಟಗಳು, ಅದರಿಂದ ಅವ ಮುಖ್ಯ ನನಗೆ ಕಾರಣ. ಓದಲಿಕ್ಕೆ ಬರೀಲಿಕ್ಕೆ ಬರಲಿಕ್ಕೆ ಸ್ಪರ್ಶಿಸಿದ್ದ. ಅದಕ್ಕೆ ಒಬ್ಬರು ಇವ್ರು ಹೇಳ್ತಾರಲ್ರಿ, ಜೆ ಸಿ ರುದ್ರಪ್ಪ ವೇದನೆ ಸಂವೇದನೆಗಳಿಂದ ನನಗೆ ಬರಲಿಕ್ಕೆ ಹಚ್ಚಲಿಕ್ಕೆ ಕಾರಣ ಅದ. ಅವನ ದಾಖಲೆ ಮಾಡಲಿಕ್ಕೆ ನಿಂತು ನೀರಾಗದ ಮುಂದೆ ಹರಿಯಲಿಕ್ಕೆ ನಾನು ಬರೆಯಕತ್ತೀನಿ, ನಾನೇಕೆ ಬರೆಯುತ್ತೇನೆ ಅಂತ ಹೇಳ್ತಾರೆ. ಆ ಭಾವನೆಗಳನ್ನು ಹಂಚಿಕೊಳ್ಳಿಕ್ಕೆ ಅದಕ್ಕೆ ಬರೀಲಿಕ್ಕೆ ಸ್ಫೂರ್ತಿ ಅಂದರೆ ಅದನ್ನು ನನಗೆ ಅಂತ ಹೇಳ್ತಾರೆ. ಹಾಗೆ ನಮಗೆ ಸ್ಫೂರ್ತಿ ಅಂದರೆ ಅನುಭವಗಳನ್ನ ಇನ್ನೊಬ್ರು ಹಂಚ್ಕೋಬೇಕು, ಮನಸ್ಸು ಹಗುರ ಆಗ್ತದೆ. ಮನಸ್ಸು ಹಗುರ ಅಷ್ಟೇ ಅಲ್ಲ, ನಮ್ಮ ಭಾವನೆಗಳನ್ನ ನಮ್ಮಲ್ಲಿ ಅನುಭವಗಳನ್ನ ಇನ್ನೊಬ್ರು ಹಂಚ್ಕೋತೇನೆ, ಅದು ಭಾಳ ಮುಖ್ಯ. ಹ್ಞೂ ರೀ, ಯುವ ಪೀಳಿಗೆಗೆ ಯುವ ಸಮೂಹಕ್ಕೆ ಅದೊಂದು ದಾರಿ ದೀಪ ಆಗ್ತದೆ ರೀ ಹಿರಿಯರ ಅನುಭವಗಳು ಎಲ್ಲ.
1: ಈಗ ಯುವ ಬರಹಗಾರರಿಗೆ ಓದುವುದು ಈಗ ಎಷ್ಟು ಮುಖ್ಯ ಅಂತ?
0: ಓದುವ ಸಂಸ್ಕೃತಿ ಭಾಳ ಮುಖ್ಯ ರೀ. ಇವತ್ತು ಮನೆಯೊಳಗೆ ದೊಡ್ಡ ದೊಡ್ಡ ಕಪಾಟ ಇರ್ತಾವ, ಅಲ್ಲಿ ಇನ್ನೇನೋ ಸಾಮಾನು ಇಟ್ಟಿರ್ತೇವೆ, ಆಡಂಬರದ ಸಾಮಾನ, ಶೋಕಿ, ಆದರೆ ಅಲ್ಲಿ ಪುಸ್ತಕ ಇರಂಗಿಲ್ಲ, ಅವು ಪುಸ್ತಕ ಇರಂಗಿಲ್ಲ. ಓದೋ ಸಂಸ್ಕೃತಿ ಅದಕ್ಕೆ ಸರ್ಕಾರದವ್ರು ಈಗೇನು ಮಾಡ್ತಾರೆ, ಮನೆಗೊಂದು ಗ್ರಂಥಾಲಯ ಒಂದು ಕಾರ್ಯಕ್ರಮ ಮಾಡಾಕತ್ತಾರೆ, ಮನೆಗೊಂದು ಗ್ರಂಥಾಲಯ. ಯಾಕೆ ಅವಶ್ಯದ, ಎಷ್ಟು ಅಗತ್ಯ ಅದ ಓದೋದು ಅನ್ನೋದನ್ನು ಎತ್ತಿ ತೋರಿಸ್ತಾರೆ ಅವರು. ಎಲ್ಲಿ ಓದುವ ಸಂಸ್ಕೃತಿ ಐತಿ ಅಲ್ಲಿ ಮನುಷ್ಯ ಹಾಕಣವ. ನೋಡ್ರಿ, ಅದಕ್ಕೆ ಓದು ಪುಸ್ತಕ ಬರೀ ಪಠ್ಯಪುಸ್ತಕ ಅಷ್ಟಲ್ಲ, ಪಠ್ಯಪುಸ್ತಕ ಅಂಕ ಗಳಿಸಲಿಕ್ಕೆ ಅಷ್ಟೇ, ಆದರೆ ಜನರಲ್ ಪುಸ್ತಕ ಏನದಲ್ಲ ಅವನು ನಮಗೆ ದಾರಿ ದೀಪ, ಓದಿನ ಅರ್ಥ, ಅದರ ಒಡಲವನ್ನು ಅರ್ಥ ಮಾಡ್ಕೋಬೇಕು, ತಿಳ್ಕೊಂಡು ನಡಿಬೇಕು ನಾವು, ಮನುಷ್ಯರಾಗ್ತೇವೆ ಅಂತ.
1: ಸರ್, ಈಗ ತಾವು ತಮ್ಮ ಒಂದು ಮಕ್ಕಳು ಮೊಮ್ಮಕ್ಕಳ ಜೊತೆ ತಮ್ಮ ಜೀವನವನ್ನು ಯಾವ ರೀತಿ ಕಳೀತಾ ಇದ್ದೀರಾ?
0: ಅಲ್ಲ, ಭಾಳ ಖುಷಿ ಅದ ನನಗೆ, ಭಾಳ ಖುಷಿ. ಮಕ್ಕಳು ಈ ರೀತಿ ನಮಗೆ ಬೆಳೆದರು, ನಾವು ಕಲಿಸೋದು ಮುಖ್ಯ ಅಲ್ಲ, ಅವ್ರು ಕಲಿಯೋದು ಮುಖ್ಯ. 10 ವರ್ಷ ದಾರಿಯೊಳಗೆ ನಡೆದ್ರಲ್ಲ ಅದು ಖುಷಿ ಆಗ್ತದೆ. ಅವರು ಈ ಮಟ್ಟಕ್ಕೆ ಬಂದ್ರಲ್ಲ, ಎಲ್ಲರೂ ಡಾಕ್ಟ್ರೇಟ್ ಆದರು, ಪ್ರೊಫೆಸರ್ ಆದರು, ಮೊಮ್ಮಕ್ಕಳ ಜೊತೆ ಕಲಿಯೋದಂತೂ ಅವ್ರ ಜೊತೆ ಟೈಮ್ ಕಳೆಯೋಕೆ ಭಾಳ ಆನಂದ ಆಗ್ತದೆ. ನಮ್ಮ ಮೊಮ್ಮಕ್ಕಳು ಅವ್ರು ಜಾಣರಾದ್ರೂ ಎಷ್ಟು ಆನಂದ ಆಗ್ತದೆ ನಮಗಂತಂದ್ರೆ, ಅವ್ರ ರ್ಯಾಂಕ್ ಬಂದಿರ್ತಾರೆ, ಏನೋ ಭಾಷಣ ಮಾಡ್ತಾರೆ, ಆ ಸಂಗೀತದೊಳಗೆ ಭಾಷಣ ಮಾಡ್ತಾರೆ, ಮಾತಾಡ್ತಾರೆ, ಹಾಡಂತಾರೋ, ಅದು ನಮಗೆ ಆನಂದ ಆಗ್ತದೆ ರೀ. ಅವ್ರು ಬೆಳೆಯುವಂಥ ರೀತಿ ನೋಡಿ ಖುಷಿ ಆಗ್ತದೆ, ನಮಗೆ ಬದುಕು ಸಾರ್ಥಕಲ್ಲ ಅಂತ ಅನಿಸ್ತದೆ ಅವಾಗ.
1: ಸರ್, ನಿಮ್ಮ ಜೀವನದಲ್ಲಿ ತುಂಬ ಒಂದು ಹೆಮ್ಮೆ ತಂದಂತಹ ಒಂದು ಕ್ಷಣ ಅನ್ನೋದಾದ್ರೆ ಯಾವುದು ಸರ್?
0: ಹೆಮ್ಮೆ ತರುವಂಥದ್ದು ಅಂತಂದ್ರೆ, ನಮ್ಮ ಮಕ್ಕಳು ಈ ಮಟ್ಟಕ್ಕೆ ಬಂದ್ರಲ್ಲ, ಅದನ್ನು ನಾವು ಕಷ್ಟಪಟ್ಟು ನಾವು ಇದು ಮಾಡಿದ್ದು ನಮ್ಮ ಇದಕ್ಕೆ ತವರಿಗೆ ಗೌರವ ತಂದ್ರಲ್ಲ ಮಕ್ಕಳು, ಅದು ಆನಂದ ಆಗ್ತದೆ ರೀ, ಅಸಾಧಾರಣ ಸಾಧನೆ ಅಂತ ಹೇಳ್ತಾರೆ ಅದಕ್ಕೆ. ಅದೇ ಒಂದು ಆನಂದ, ಸಂತೃಪ್ತ ಭಾವನೆ ನಮಗೆ ಹೆತ್ತವರಿಗೆ.
1: ಸರ್, ಈಗ ತಮ್ಮ ಪ್ರಕಾರ ಒಂದು ಸಂತೋಷವಾಗಿ ಹಾಗೇನೆ ಆರೋಗ್ಯಕರವಾಗಿ ಇರಬೇಕು ಹಿರಿಯ ನಾಗರಿಕರು ಅನ್ನೋದಾದ್ರೆ ಯಾವ ಒಂದು ವಿಷಯವನ್ನ ಹಿರಿಯ ನಾಗರಿಕರಿಗೆ?
0: ಹಿರಿಯ ನಾಗರಿಕರು ಎಷ್ಟೋ ಮಂದಿ ಮನುಷ್ಯರೊಳಗೆ ದುಗುಡ ವಾತಾವರಣ ಅದೇ, ಅತೃಪ್ತ ಸಂತೃಪ್ತ ಭಾವನೆ ಇಲ್ಲ ಅವರಲ್ಲಿ. ಎಷ್ಟೋ ಮಂದಿ ಹೇಳ್ತಾರೆ, ನನಗೆ ಸಾಯ್ಬೇಕನ್ಸಾತಿ, ನನಗೆ ಮನೆಯೊಳಗೆ ನೋಡ್ತಾ ಇಲ್ಲ, ಕಾಳಜಿ ಮಾಡ್ತಾ ಇಲ್ಲ, ಪರಕೀಯ ಭಾವನೆ ಎಷ್ಟೋ ಮಂದಿಗೆ, ತಾವು ಕಟ್ಟಿ ಮನೆಯೊಳಗನ ಪರಕೀಯ ಭಾವನೆ ಬರತ್ತೈತಿ ಹಿರಿಯರಿಗೆ ಬರ್ತೀರಿ. ಅದು ಕಳವಳಕಾರಿ ಆದದು, ನಮ್ಮ ಮನೆ ನಮ್ಮ ಅಭಿಮಾನ ಇಟ್ಟುಕೊಂಡು ಬೆಳೆಸಿರ್ತಾರೆ, ಎಲ್ಲ ಮಾಡಿರ್ತಾರೆ, ತಾವು ಬೆಳೆಸಿದ ಮನೆಯೊಳಗೆ ತಾವು ಹೊಡೆದ ಮಕ್ಕಳು ಮನೆಯೊಳಗನ ತಾವು ಪರಿಕರಿ ಇರ್ತಾರೆ ಅಂತ ಆಗೋ ಭಾವನೆ ಬಂತಂದ್ರೆ ಭಾಳ ಸಂಕಟ ಪರಿಸ್ಥಿತಿ ಇದು. ಎಷ್ಟೋ ಮಂದಿ ನೋಡ್ತೇವೆ ನಾವು ಬಹುತೇಕ ಮನೆಯಾಗೆಲ್ಲ ಹಿರಿಯರು ಅಂತಂದ್ರೆ ಒಂದು ನಿರ್ಲಕ್ಷ್ಯ ಮಾಡುವಂಥ ಪರಿಸ್ಥಿತಿ ಇವತ್ತಿಗೆ. ಎಷ್ಟೋ ಮಂದಿ ನಾನು ಮಾತಾಡಿ ನೋಡ್ತೀನಿ ನಮ್ಮ ಗೆಳೆಯರನ್ನ, ಆ ಮಗ ಇಟ್ಕೊಳ್ಳಿಲ್ಲ, ಈ ಮಗ ಇಟ್ಕೊಳ್ಳಿಲ್ಲ, ನೀ ಇಟ್ಕೋ, ನಾ ಇಟ್ಕೋ, ಎಲ್ಲಿ ಹೋಗ್ಬೇಕು ಅವ್ರ ಪಾಪ, ಹಿಂಗಾದ್ರೆ ಹಂಗಾಗಬಾರ್ದು.
1: ಸರ್, ಈಗ ಯುವಕರು ಒಂದು ಹಿರಿಯ ನಾಗರಿಕರನ್ನ ನೋಡಿ ಏನನ್ನ ಕಲಿಬೇಕು ಅಂತ ತಮಗನ್ಸುತ್ತೆ ಸರ್? ಇಂದಿನ ಯುವಕರು
0: ಕಲಿಯುವಂಥದ್ದು ಭಾಳ ಅದ ರೀ. ಬರೀ ಇಂದಿನ ಈ ಶಳತನದಲ್ಲ, ಈ ಇದಕ್ಕೂ ಬೆಲೆಯಾಗಬಾರ್ದು. ಹಿರಿಯರ ಅನುಭವಗಳನ್ನ ಅವ್ರ ಮಾತುಗಳನ್ನ ಅಲಿಸಿ ಅದು ಅವರು ಒಂದು ದಾರಿ ತೋರಿಸ್ತಾರಲ್ಲ, ಅದಕ್ಕೆ ಗಮನ ಕೊಡಬೇಕು ನಾವು. ಅದೊಂದು ದಾರಿ ದೀಪ, ಹಿರಿಯರು ಅಂದ್ರೆ ದಾರಿ ದೀಪ, ಅದು ಬೆಳಕಿನ ದೀಪ. ಅನುಭವದ ಮಾತುಗಳು ಇರ್ತಾವ, ಅನುಭವ ಮಾತುಗಳು ಅವು ನಿಜವಾಗಿ ಸಂಪತ್ತವು. ಇದನ್ನು ಇಂದಿನ ಯುವ ಪೀಳಿಗೆ ಸಂಪತ್ತದು, ಆ ಸಂಪತ್ತನ್ನು ಉಪಯೋಗ ಮಾಡ್ಕೋಬೇಕು, ನಡಿಬೇಕು ನಾವು. ಅದು ಬಳಕೆ ಮಾಡುವಂಥದ್ದು ತಿಳ್ಕೊಬೇಕು ಅವರು ಯುವಕರೆಲ್ಲ.
1: ಸರ್, ಈಗ ತಮ್ಮ ಒಂದು ಜೀವನವನ್ನು ಹಿಂತಿರುಗಿ ನೋಡಿದಾಗ ಈ ಒಂದು ಘಟನೆ ನನ್ನ ಜೀವನವನ್ನೇ ಬದಲಾಯಿಸಿತು ಅನ್ನುವಂಥದ್ದು ಯಾವುದಾದ್ರೂ ಒಂದು ಘಟನೆ ಇದೆಯಾ?
0: ಜೀವನ ಬದಲಿಸಿತು ಅಂತ ಘಟನೆ ಅನೇಕ ಅದಾವ್ರಿ ಮೇಡಮ್, ಅಂತೆಲ್ಲ ಭಾಳದವ. ಎಷ್ಟೋ ಸಂದರ್ಭಗಳಲ್ಲಿ ಅನುಭವಗಳು ಅರಿವು ಮೂಡಿಸುವಂಥ ಸಂದರ್ಭಗಳು ಅದಾವ, ಯಾಕಂದ್ರೆ ಭಾಳ ಅದಾರ ಮೇಡಮ್ ಅಂತಲ್ಲ. ನೋಡ್ರಿ,
1: ಸರ್, ಇನ್ನು ಕೊನೆಯದಾಗಿ ಹಿರಿಯ ನಾಗರಿಕರಿಗೆ ತಮ್ಮ ಸಲಹೆ ಅನ್ನೋದಾದರೆ ಯಾವ ಒಂದು ಸಲಹೆಯನ್ನು ನೀಡಲಿಕ್ಕೆ ಇಷ್ಟಪಡ್ತೀರಾ?
0: ಹಿರಿಯ ನಾಗರಿಕರಿಗೆ ಎಷ್ಟೋ ಮಂದಿ ಮನೆಯೊಳಗೆ ನೋಡ್ತೇನೆ ನಾನು,

0: ಮತ್ತೆ ಅವರಲ್ಲಿ ಶಿಕ್ಷಣ ಅಷ್ಟೇ ಬೆನ್ನ ಹತ್ತಂಗಿಲ್ಲ, ಅಂಕಗಳಷ್ಟು ನಮಗೆ ಜೀವನ ರೂಪಿಸೋದಿಲ್ಲ. ಸಂಸ್ಕಾರ ಭಾಳ ಬೇಕು, ರೀತಿ ನೀತಿ ಭಾಳ ಮುಖ್ಯ. ಅದನ್ನು ನಾವು ರೂಢಿಸ್ಕೋಬೇಕು. ನಾವು ಅದನ್ನು ರೂಢಿಸಿಕೊಂಡು ಇಂದಿನ ಇದರೊಳಗೆ ಒಳ್ಳೆಯ ಮನುಷ್ಯ ಹುಟ್ಟಿದ ಅನ್ನುವಾಗ ಮನುಷ್ಯರಾಗಿ ನಾವು ಬದುಕಬೇಕು ಅನ್ನೋಂಥದ್ದನ್ನು ತಿಳ್ಕೋಬೇಕು. ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು, ಸಹಕಾರ ಕೊಡಬೇಕು. ನಾವು ಮನಸ್ಸು ವಿಶಾಲ ಆಗಬೇಕು. ಇವತ್ತು ಇವತ್ತು ಪೀಳಿಗೆ ಅದನ್ನ ಅರಿತುಕೊಂಡು ಹೋಗ್ಬೇಕು ರೀ ಇವತ್ತಿಗೆ, ಅಂದಾಗ ಒಂದು ಹೊಸ ಸಮಾಜವನ್ನು ಕಟ್ಟಬಹುದು.
1: ಸರ್, ನಿಮಗೆ ಈ ಬರವಣಿಗೆಯ ಮೇಲೆ ಪ್ರೀತಿ ಬರೀಬೇಕು ಅನ್ನುವಂಥ ಗೀಳು ಹುಟ್ಟಿದ್ದು ಯಾವಾಗ ಅಂತ?
0: ಮೇಡಮ್, ನಾ ಬರೆಯವಾಡಿಯಲ್ಲಿ ಇದ್ದಾಗ ನನಗೆ ತೊಂದರೆ ಇತ್ತು, ಕಷ್ಟ ಇತ್ತು, ಬಡತನ ಇತ್ತು. ಹಿಂಗಾಗಿ ಮನೆಯೊಳಗೆ ಇರಲಿಕ್ಕೂ ಆಗ್ತಿಲ್ಲ, ಮನೆಯೊಳಗೆ ನಮ್ಮ ತಂದೆಗೆ ನಮ್ಗೆ ಆಗ್ತಿಲ್ಲ. ಹಿಂಗಾಗಿ ನಾನು ಏನು ಮಾಡ್ತಿದ್ದೆ, ಹೊರಗೆ ಇರ್ತಿದ್ದೆ. ನಾನು ಗೆಳೆಯ ಜೊತೆ ಹೊಲಕ್ಕೆ ಹೋಗಿದ್ದೆ, ಏನು ಮಾಡ್ತಿದ್ದೆ. ಆವಾಗ ಪಂಚಾಯತಿ ಅಂತಿತ್ತು, ಅಲ್ಲೇ ಒಂದು ಗ್ರಂಥಾಲಯ ಇತ್ತು, ಅಲ್ಲೇ ಅನಿವಾರ್ಯ ನಾನು ಹೋಗ್ತಿದ್ದೆ. ಅವಾಗ ಅಲ್ಲಿ ಪುಸ್ತಕಗಳು, ರಾಜ ಪುಸ್ತಕಗಳು ಯಾರೂ ಓದ್ತಿರ್ಲಿಲ್ಲ. ಅದನ್ನು ಹೊರಳಿಸುವಂಥದ್ದು ಚಟ ಹೊಚ್ಚು, ನಂಗೆ ಹೊರಳಿಸ್ದಂಗೆ ನಾನು ಬದುಕನ್ನು ಹೊಸ ರೀತಿಯೊಳಗೆ ಕಡೆ ಹೊರಳಿತದ್ದು. ಒಳ್ಳೊಳ್ಳೆ ತ್ರಿವೇಣಿ, ಯಾವ ಬಸವರಾಜ ಕಟ್ಟಿಮಿನಿ, ಅನೇಕ ಏನೇನೋ ಕಾದಂಬರಿಗಳು ಭಾಳ ಕುತೂಹಲದಿಂದ ಓದಾಕತ್ತೀನಿ ನಾನು. ಅದರೊಳಗೆ ಮನಸ್ಸು ಹಾಕಿದ್ನಿ, ಅದು ನನಗೆ ಜೀವನದ ಹೊಸ ಬಾಗಿಲವನ್ನು ತೆಗಿತದ್ದು. ಅವಾಗ ಬರೀ ಓದು ಹವ್ಯಾಸ ಇತ್ತು, ತಿಳ್ಕೊಳಕತ್ತೀನಿ. ಅವಾಗ ಏನು ಅನ್ಸುತ್ತೆ, ನಾನು ಬರೀಬೇಕಲ್ಲ, ಯಾಕೆ ಬರೀಬಾರ್ದು, ನನ್ನ ಅನುಭವಗಳನ್ನ ಯಾಕೆ ಅಭಿವ್ಯಕ್ತಿ ಪಡಿಸಬಾರ್ದು ಅನ್ನೋಂಥ ಭಾವನೆ ಬರೋಕ್ಕಿತ್ತು. ಅವಾಗ ಬರೆಯಕ್ಕೆ ಶುರು ಮಾಡಿದೆ. ಅವಾಗ ಒಳ್ಳೆಯ ಬರಹಗಾರ ಅಂತ ಅನಿಸ್ಕೊಂಡೆ. ಅವಾಗ ನಾನು ಯಾಕೆ ಒಳ್ಳೆಯ ಬರಹಗಾರ ಅಂತ ಯಾಕೆ ಅನಿಸ್ಕೊಂಡೆ ಅಂದರೆ, ಎಷ್ಟೋ ಸಲ ಈಗ ನಾನು ಬುಕ್ಗಳು ಗೌರ್ಮೆಂಟ್ ಲೈಬ್ರರಿಗೆ ಹೋಗಿರ್ತಾವ ರೀ, ಪ್ರತಿಕ್ರಿಯೆ ಬರ್ತಾವೆ, ಓದಿ ಹಿಡಿರ್ತಾರೆ ನನಗೆ. ಇತ್ತೀಚೆಗೆ ಒಬ್ಬರು ಅತ್ತಿನೇ ಅವರು ಫೋನ್ ಮಾಡಿದ್ದಾರೆ ನನಗೆ, ಅತ್ತಿನೇ ಅಂತ ಯಾದಹಳ್ಳಿ ಅವರು. ಸರ್, ನಿಮ್ಮ ಪುಸ್ತಕ ಓದಿದ್ದೆ ಕೆಲವು ತಿಂಗಳಿಂದ, ಅದರಾಗ ಈ ಜೀವನ ಬೇಕು ಏನೋ ಪುಸ್ತಕ ರೀ ಅವ್ರು ಹೇಳಿದರು. ಅದರಾಗ ಓದಿದ್ದೇನೆ ಅನ್ನೋ ರಾತ್ರಿ ಹತ್ಕೊಂತ ಕೂತೀನಿ ಅಂತಂದ್ರೆ, ಅದಕ್ಕೆ ನಾನು ಹೇಳಿದ್ದೀನಿ, ನನ್ನ ಬರಹ ನಿಮ್ಮನ್ನು ಅಳಿಸಿದ್ರ ನಾನು ಖುಷಿ ಆಯ್ತೇನೆ, ಬರೆದು ಸಾರ್ಥಕ ಆಯಿತು ಅಂತಂದೆ ನಾನು. ನಮ್ಮ ಬರಹಗಳು, ನಮ್ಮ ಇವೆಲ್ಲ ನಮ್ಮ ಭಾವನೆಗಳು ಅವ್ರು ತಟ್ಟಬೇಕು, ಮುಟ್ಟಬೇಕು, ಅರಳಿಸಬೇಕು. ಅಂದಾಗ ಲೇಖಕರಿಗೆ ಆನಂದ ಆಗ್ತದೆ, ಪರಮಾನಂದ ಆಗ್ತದೆ, ಬರೆದು ಸಾರ್ಥಕ ಆಯ್ತು ಅನಿಸುತ್ತೆ.
1: ಬರವಣಿಗೆ ಅಂತ ಬಂದಾಗ ಯಾವ ರೀತಿಯ ಬರವಣಿಗೆಯನ್ನು ಬರೀತೀರಾ ಸರ್?
0: ಬರವಣಿಗೆ ನಾನು ಕೃತಿ ಬರೆದೀನಿ, ಕವನಗಳು ಬರೆದೀನಿ, ಹನಿಗವನ್ನು ಬರೆದೀನಿ, ಪ್ರಬಂಧಗಳು ಬರೆದಿದ್ದೀನಿ. ಅದಕ್ಕೆ ಎಲ್ಲ ಬರೆದು ಎಲ್ಲ ರೀತಿಗಳು ಬರೆದೀನಿ ನಾನು. ಅದಕ್ಕೆ ಖುಷಿ ಅನ್ನಿಸ್ತದೆ ನನಗೆಲ್ಲ, ಇಷ್ಟು ಬರೆದಿಲ್ಲ ಅಂತೇಳಿ. ನಾನು ಬರೆಯಾವಲ್ಲ, ಓದಾವಲ್ಲ, ಓದಕ್ಕೆ ಹಚ್ಚಿದ್ದು, ಬರೆಯಕ್ಕೆ ಹಚ್ಚಿದ್ದು ಜೀವನದ ಅನುಭವಗಳು, ಸಂದರ್ಭಗಳು, ಮತ್ತು ಆ ವಾಚನಾಲಯ, ನಾನು ಬಾಲ್ಯದಂಥ ವಾಚನಾಲಯ ನೆನಪಿಸುತ್ತೇನೆ ನಾನು. ಅದಕ್ಕೆ ಪ್ರತಿ ಗ್ರಂಥಾಲಯ ಊರ ದೇವಾಲಯಕ್ಕಿಂತ ಶ್ರೇಷ್ಠ. ಒಂದು ಕಡೆ ಹೇಳಿದ್ದೆ ನಾನು, ನಿಮ್ಮ ಊರ ಗುಡಿಗಿಂತಲೂ ದೇವಾಲಯಕ್ಕಿಂತ ಇದು ಸರ್ವಶ್ರೇಷ್ಠ. ಇಲ್ಲಿ ತಾರತಮ್ಯ ಇಲ್ಲ, ಹೊಸ ಅರಿವು ಮೂಡಿಸ್ತದೆ, ಹೊಸ ಬೆಳಕ ಕೊಡ್ತದೆ ನಿಮಗೆ, ಜಾಗೃತಿ ಮೂಡಿಸ್ತದೆ ನಿಮಗೆ. ಇದು ಶ್ರೇಷ್ಠ, ಇಲ್ಲಿ ಹೋದ್ರೆ ಹೊಸ ಮನುಷ್ಯರಾಗ್ತೀರಿ ಅಂತ ಹೇಳಿ ಎಷ್ಟೋ ಮಂದಿ ಹೇಳ್ತೇನೆ ನಾನು. ಮೊನ್ನೆ ಒಂದು ಕಾರ್ಯಕ್ರಮ ಆತ್ಮ ಮನೆಯೊಳಗನ್ನ ರೀ, ಮನೆಗೊಂದು ಗ್ರಂಥಾಲಯ ಅಂತೇಳಿ, ನೀವು ಪೇಪರ್ದಾಗ ಬಂತದು, ನಮ್ಮ ಮನೆಯೊಳಗೆ ಆಗಿತ್ತು ಅದು. ರಾಜ್ಯ ಮಟ್ಟದ ಇವರು ಬಂದರು, ಅಧ್ಯಕ್ಷರು ಬಂದಿದ್ದರು, ಪುಸ್ತಕ ಪ್ರಾಧಿಕಾರದವರು, ಒಳ್ಳೆಯ ಕಾರ್ಯಕ್ರಮ ಆಯ್ತು. ಮನೆಗೊಂದು ಗ್ರಂಥಾಲಯ ಯಾಕೆ ಇರಬೇಕು ಅನ್ನೋದನ್ನು ಹೇಳಿ, ಅಗತ್ಯ ಯಾಕಲ್ಲ ಇವತ್ತಿಗೆ ಓದೋ ಸಂಸ್ಕೃತಿ ಯಾಕೆ ಬೇಕು? ಈಗೆಲ್ಲ ಬಹುತೇಕ ಯುವಕರೆಲ್ಲ ವಿಕೃತ ಸಂಸ್ಕೃತಿ ಬೆಳೆಸ್ಕೊಳತ್ತಾರ, ಹಂಗಾಗಬಾರ್ದು. ಓದುವ ಸಂಸ್ಕೃತಿ ಅಂತ ಸುಸಂಸ್ಕೃತ ಮನುಷ್ಯ ಆಗಬೇಕು. ಅದಕ್ಕೆ ಮಕ್ಕಳಲ್ಲಿ ಅದನ್ನು ಓದುವ ಹವ್ಯಾಸವನ್ನು ಬೆಳೆಸ್ಕೋಬೇಕು ನಾವು. ಅಂದಾಗ ಅವ ಒಳ್ಳೆಯ ಅಂದರೆ ಬನ್ನಿಯೊಳಗೆ ಹೊಂದಿಕೊಂಡಿರ್ತಾನೆ, ಗುರುಹಿರಿಗೆ ಗೌರವ ಕೊಡ್ತಾನೆ, ನಮ್ಮವರು ಅನ್ನುವಂಥ ಭಾವನೆ ಇದಾಗ್ತದೆ ರೀ. ಅದಕ್ಕಡೆ ಗಮನ ಕೊಡಬೇಕಾದ್ರೆ ನಾವು ಓದುವ ಸಂಸ್ಕೃತಿ ಬೆಳೆಸ್ಕೋಬೇಕು ನಾವು.
1: ಸರಿ, ಈಗ ಓದುಗರೊಬ್ಬರು ತಮ್ಮ ಪುಸ್ತಕವನ್ನು ಓದಿ ಅವರ ಮನಸ್ಸಿಗೆ ತಟ್ಟಿತು ಆ ಪುಸ್ತಕ ಅಂತ ತಾವು ಹೇಳಿದ್ರಿ, ಈಗ ತಮ್ಮ ಮನಸ್ಸಿಗೆ ತಾವು ಬರೆದಂತಹ ಯಾವ ಒಂದು ಪುಸ್ತಕ ತಮಗೆ ತುಂಬ ಇಷ್ಟ ಆಗಿತ್ತು ಅಂತ?
0: ಅನೇಕ ಪುಸ್ತಕ ಅದ್ರ ಮೇಡಮ್, ಭಾಳ ಬರೆದೆ ನಾವು, ಸುಮಾರು ಒಂದು 20 ಪುಸ್ತಕ ಬರೆದಿದ್ದೆ ನಾನು. ಹ್ಞೂ ರೀ, ಅದರಾಗ ಎಲ್ಲಕ್ಕಿಂತ ಮುಖ್ಯ ಅಂತಂದ್ರೆ ನನಗೆ ಈ ನಾಳಿನ ಭರವಸೆ ಒಂದು ಪುಸ್ತಕ ಬರೆದಿದ್ದೆ. ಇದು ಭಾಳ ಕಥಾಸಂಕಲನ, ಇದು ಒಂದು ನಾಳೆ ಭರವಸೆ ಸಿಂಪಲ್. ಇದು ಒಂದು ಸಂದರ್ಭ, ನಮ್ಮ ಗೆಳೆಯರೊಬ್ಬರು ಅಂಟಿನತ್ತೆಯರು, ಅವರು ದೊಡ್ಡ ಸಾಹಿತಿಗಳು, ಒಂದು ಕಡೆ ಕರ್ಕೊಂಡು ಹೋದರು ಒಬ್ಬರು ಮನೆಗೆ. ದೊಡ್ಡ ಶ್ರೀಮಂತರವರು, ಮೊದಲು ಹೋಗಿ ಸಣ್ಣ ಮನೆ ಜನತಾ ಮನೆಗಳಿ ಹೋಗಿ ಕುಂತಿದ್ದರು. ಅವ್ರನ್ನ ಭಾಳ ವರ್ಷಗಳಿಂದ ನಾನು ಊರಾಗ ನೋಡಿದ್ದೆ. ಅವನ್ನ ಅಗರ್ಭ ಶ್ರೀಮಂತರಾಗಿದ್ದರು, ಅವರು ಊರಿಗೆ ಶ್ರೀಮಂತರು. ಈಗ ನೋಡಿದ್ರೆ ಜನತಾ ಮನೆಯೊಳಗೆ ಸುಮ್ಮನೆ ಕುಂತಾರೆ. ಅವ್ರು ನೋಡಿ ಅವ್ರ ಮನೆ ಅವರು ಅವ್ರ ಖುಷಿ ಕಳ್ಕೊಂಡಿಲ್ಲ, ಬಡತನ ತಾಪತ್ರಯ ಎಲ್ಲ ಅದ, ಮನೆಯಾಗ ಚಹಾ ಮಾಡಕ್ಕೆ ಸೇತು ತೊಂದರೆ ಅದ ಅವ್ರಿಗೆ ಅಂತಂದ್ರೆ. ಅವ್ರು ನೋಡಿ ನಾನು ಅಲ್ಲಿ ಏನಿದ್ರು, ನಾ ಸಣ್ಣ ವಿದ್ಯ ನೋಡಿದ್ದು, ಇವ್ರಿ ಈಗ ಹಿಂಗೆ ಬದುಕಂದ್ರೆ ಏನಪ್ಪ ಇದು. ಅದಕ್ಕೆ ಅವರು ಹೇಳಿದರು, ಅವರಲ್ಲಿ ಭರವಸೆ ಕಳ್ಕೊಂಡಿರ್ಕಿಲ್ಲ, ಅವರು ಭರವಸೆ ಏನು ಕಳ್ಕೊಂಡಿರ್ಕಿಲ್ಲ ಜೀವನದಾಗ, ಎಲ್ಲ ಕಳ್ಕೊಂಡ್ರೆ ಬದುಕಿನ ಭರವಸೆ ಕಳ್ಕೊಂಡಿಲ್ಲ. ಅವರು ಇನ್ನೂ ಬದುಕಬೇಕು, ಇನ್ನು ಮುಂದೆ ಹೋಗಬೇಕು, ಮೊಮ್ಮಕ್ಕಳು ಅದಾರ, ಆ ಭರವಸೆ ಅಂತ ನಾವು ಕತೆ ಬರೆದೇನೆ ನಾಳಿನ ಭರವಸೆ ಅಂತೇಳಿ. ಅದಕ್ಕೆ ಪುಸ್ತಕ ಹೆಸರು ಅದನ್ನ ಕೊಟ್ಟೆ ನಾನು. ಹಿಂಗೆ ಸಣ್ಣ ಸಣ್ಣ ಘಟನೆಗಳು ಬರಲಿಕ್ಕೆ ಹಸ್ತಾವ್ರಿ, ಸ್ಫೂರ್ತಿ ಕೊಡ್ತಾವ, ಪ್ರೇರಣೆ ಕೊಡ್ತಾವ. ಅವು ದಾಖಲೆ ಮಾಡ್ಬೇಕು ನಾವು. ಯಾಕಂದ್ರೆ ಇವರೆಲ್ಲ ದಾಖಲೆ ಯಾಕೆ ಮಾಡ್ಬೇಕಂದ್ರೆ ಈ ಸ್ಫೂರ್ತಿ ಕೊಡ್ತೀವಿ ಜನರಿಗೆಲ್ಲ ಹಾದಿ ಅಂತ ತೋರಿಸ್ತಾ ಇವು.
1: ಆದ್ರೆ ಸರ್, ಈಗ ಇಂದಿನ ಯುವ ಜನತೆಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ನಾಳೆಯ ಬಗ್ಗೆ ಭರವಸೆನೇ ಇಲ್ಲ. ಯಾವುದೋ ಒಂದು ಸಣ್ಣ ಪುಟ್ಟ ವಿಷಯಕ್ಕೆ ಒಂದು ಆತ್ಮಹತ್ಯೆ ಅಂತ ಒಂದು ದೊಡ್ಡ ನಿರ್ಧಾರವನ್ನ
0: ದೊಡ್ಡ ತಪ್ಪದು. ಯಾಕಂದ್ರೆ ಬದುಕು ಬಹಳ ಅಮೂಲ್ಯವಾದಂತಹ ಬದುಕದು. ಒಮ್ಮೆ ಯಾವಾಗ ಹುಟ್ಟು ಬಂದಿದೆ

0: ಅಂತ ಅನ್ನುವಾಗ ಆತ್ಮಹತ್ಯೆ ಮಾಡ್ಕೊಳ್ಳೋದು ಮಹಾಪಾಪ ನಿಜವಾಗಿದು. ನೀರು ಹರಿತಿರ್ತದೆ, ಗುಡದಾನ ಬರ್ತದೆ, ಹರಿತದ, ಅದ್ರ ಜೊತೆಗೆ ಮತ್ತೆ ಕೂಡ್ತಾವ ಬೆಳೆ, ಅದು ಪ್ರಪಾತಕ್ಕೆ ಬೀಳ್ತೈತಿ. ಮುಂದೆ ಪ್ರಪಾತ ಅಂತೇಳಿದು ಬತ್ತಿ ಹೋಗುದಿಲ್ಲ, ಹರಿಯುವಿಕೆಯನ್ನು ಬಿಡುದಿಲ್ಲ. ಅದು ಅದರ ಸೃಜನಶೀಲತೆ ಇದೆ, ಕ್ರಿಯಾಶೀಲತೆ ಇದೆ, ಮುಂದೆ ಹೋಗ್ತದೆ, ಮುಂದೆ ಸಮುದ್ರ ಕೊಡ್ತದೆ ಗುರಿ. ಹಂಗಾಗಬೇಕು ನಾವು ಜೀವನದಾಗ, ಸೋಲಬಾರದು, ಸೋಲೋಣದು ಇರಲೇಬಾರದು. ನಮ್ಮಲ್ಲಿ ಸಂಕಲ್ಪ ಶಕ್ತಿ ಇರಬೇಕು, ಭರವಸೆಗಳಿರ್ಬೇಕು. ನಾ ಬದುಕಿನಾಗ ಭರವಸೆ ಇದ್ದರೆ ಅಸಾಧ್ಯವನ್ನು ಸಾಧ್ಯ ಮಾಡ್ತಾನವ. ಎಲ್ಲ ಕಳ್ಕೊಂಡು ಅನ್ನುತ್ತದಲ್ಲ, ಇನ್ನೂ ಎರಗಡದು ಜೀವನ ಬದುಕದ. ಅದಕ್ಕೆ ನಿರಾಶೆ ಆಗಬಾರ್ದು, ಅಸಾಧ್ಯವನ್ನು ಸಾಧ್ಯ ಮಾಡ್ತಾ ಶಕ್ತಿ ಅದ ನಮ್ಮಲ್ಲಿ.
1: ಖಂಡಿತ ಸರ್. ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಸಂಧ್ಯಾ ಸಮಯ. ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಶಿಗು ಕುಸಗಲ್, ಹಿರಿಯ ಸಾಹಿತಿಗಳು, ಬೆಳಗಾವಿ. ಮತ್ತೊಂದು ಸಂಧ್ಯಾ ಸಮಯ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ ಎಂಆರ್ಸಿ ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬಿಎಂಟಿ ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-248-6286.
2: For the first time in Hubballi, a golden opportunity for new entrepreneurs, young entrepreneurs, startup founders and aspiring self-employed individuals. Turn your ideas into income and build a strong foundation for your dream business by attending this one-day skill development workshop, Empower 365, from idea to company, on Sunday, 18th of October 2026. This workshop will help you transform your business ideas into successful ventures, develop essential entrepreneurial and business skills, learn practical strategies for starting and growing a profitable business, gain insights and inspiration from experienced entrepreneurs, take the first step towards becoming a successful and profitable entrepreneur. Register today. Contact 9513519666. Geekona Success Strategy.
3: ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ, ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ, 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್, ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0833720120 ಹಾಗೂ ಮೊಬೈಲ್ ಸಂಖ್ಯೆ 9071000774.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
2: Attention all aspiring health leaders, here's an exciting opportunity from the School of Public Health under KLE Academy of Higher Education and Research, Belagavi. School of Public Health invites you to join the future public health leaders through its integrated BPH plus MPH program, a 5-year program open to students from all backgrounds. If you've completed pre-university college in science, commerce or arts, you're eligible to apply. And if you've completed a diploma, you can enter directly into the second year through lateral entry. Already a graduate? You're invited to join our 2-year MPH program. You'll study at a NAC A+ accredited university with world-class campus and infrastructure. You'll benefit from strong field-based learning and community engagement with multidisciplinary faculty. And you'll gain hands-on experience at the Kaher Health and Demographic Surveillance Site with national and international collaborations including TJU USA, Umeå University Sweden and more. Plus funded research projects supported by the NIH, ICMR and UNSW Australia. And the career opportunities are endless. Government and public sector roles, health departments, research centers, academics and even opportunities to pursue a PhD. So don't wait. Apply online today at kaher.edu.in. For more information, visit Kaher JNMC campus, Nehru Nagar, Belagavi or call 0831 244444 extension 4327.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312-473777.
1: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿ ಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.

ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನ್ ಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ

0: ತರಬೇತಿ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.
2: ಕರ್ನಾಟಕ ಲಿಂಗಾಯತ್ ಎಜುಕೇಶನ್ ಸೊಸೈಟಿ ಬೆಳಗಾವಿ. ಟರ್ನ್ ಯೋರ್ ಡ್ರೀಮ್ ಇನ್ ಟು ಅ ಮೆಡಿಕಲ್ ಕರಿಯರ್. KLE ನೀಟ್ ರಿಪೀಟರ್ ಬ್ಯಾಚ್ ನಾವ್ ಇನ್ ಬೆಳಗಾವಿ. ಅಡ್ಮಿಷನ್ಸ್ ಆರ್ ನಾವ್ ಓಪನ್. ಸ್ಪೆಷಲ್ ಕನ್ಸೆಷನ್ಸ್ ಫಾರ್ KLE ಸ್ಟೂಡೆಂಟ್ಸ್ ಅಂಡ್ ಮೆರಿಟೋರಿಯಸ್ ಸ್ಟೂಡೆಂಟ್ಸ್. ಫ್ರೀ ಕೋಚಿಂಗ್ ಫಾರ್ ಸ್ಟೂಡೆಂಟ್ಸ್ ಹೂ ಸ್ಕೋರ್ಡ್ 400+ ಮಾರ್ಕ್ಸ್ ಇನ್ ನೀಟ್ 2026. ಸೆಪರೇಟ್ ಹಾಸ್ಟೆಲ್ ಫೆಸಿಲಿಟೀಸ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಫಸ್ಟ್ ಬ್ಯಾಚ್ ಹಸ್ ಆಲ್ರೆಡಿ ಕಮೆನ್ಸ್ಡ್ ಫ್ರಮ್ 3rd August 2026. ಡೋಂಟ್ ಡಿಲೇ, ಟೇಕ್ ದ ನೆಕ್ಸ್ಟ್ ಸ್ಟೆಪ್ ಟುವರ್ಡ್ಸ್ ಯೋರ್ ಡ್ರೀಮ್ ಆಫ್ ಬಿಕಮಿಂಗ್ ಅ ಡಾಕ್ಟರ್. ಫಾರ್ ಮೋರ್ ಇನ್ಫಾರ್ಮೇಷನ್ ಕಾಂಟ್ಯಾಕ್ಟ್ 9912340868 or 9380056.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNS.

ಡಬ್ಲ್ಯೂ ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಕರ್ನಾಟಕ ಲಿಂಗಾಯತ್ ಶಿಕ್ಷಣ ಸಂಸ್ಥೆ ಬೆಳಗಾವಿ. ನಿಮ್ಮ ಕನಸನ್ನು ವೈದ್ಯಕೀಯ ವೃತ್ತಿಯನ್ನಾಗಿ ಪರಿವರ್ತಿಸಿ. ಕೆಎಲ್ಇ ನೀಟ್ ರಿಪೀಟರ್ ಬ್ಯಾಚ್ ಈಗ ಬೆಳಗಾವಿಯಲ್ಲಿ. ಪ್ರವೇಶಗಳು ಪ್ರಾರಂಭವಾಗಿವೆ. ಕೆಎಲ್ಇ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶೇಷ ವಿನಾಯಿತಿ. ನೀಟ್ 2026 400+ ಅಂಕ ಪಡೆದವರಿಗೆ ಉಚಿತ ತರಬೇತಿ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ. ಮೊದಲನೇ ಬ್ಯಾಚ್ 3 August 2026 ಪ್ರಾರಂಭ. ತಡಮಾಡಬೇಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9912340868 ಹಾಗೂ 9380565483.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್, ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0833720120 ಹಾಗೂ ಮೊಬೈಲ್ ಸಂಖ್ಯೆ 9071000774.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: आरोग्य क्षेत्रात आपले भविष्य घडवू इच्छिणाऱ्या सर्व विद्यार्थ्यांसाठी एक सुवर्ण संधी केले अकॅडमी ऑफ हायर एज्युकेशन अँड रिसर्च बेळगावी अंतर्गत असलेल्या स्कूल ऑफ पब्लिक हेल्थ तर्फे इंटिग्रेटेड बीपीएच प्लस एमपीएच हा 5 वर्षांचा अभ्यासक्रम उपलब्ध आहे. विज्ञान वाणिज्य किंवा कलाशाखेतून पूर्व विद्यापीठ शिक्षण पूर्ण केलेल्या विद्यार्थ्यांना या अभ्यासक्रमासाठी प्रवेश घेता येईल. तसेच डिप्लोमा पूर्ण केलेल्या विद्यार्थ्यांना थेट दुसऱ्या वर्षात प्रवेशाची संधी उपलब्ध. पदवीधर विद्यार्थ्यांसाठी 2 वर्षाचा मास्टर ऑफ पब्लिक हेल्थ अर्थात एमपीएच अभ्यासक्रमही उपलब्ध आहे. एनएएसी कडून A+ मानांकन प्राप्त विद्यापीठात जागतिक दर्जाच्या पायाभूत सुविधा, अनुभवी व बहुविषयक प्राध्यापक वर्ग आणि समुदायाशी निगडीत शिक्षणाचा लाभ घ्या. काहेर हेल्थ अँड डेमोग्राफिक सर्वेलन्स साईटच्या माध्यमातून प्रत्यक्ष अनुभव मिळवा. तसेच थॉमस जेफरसन युनिव्हर्सिटी अमेरिका, उमेया युनिव्हर्सिटी स्वीडन, PHFI कॅम्पबेल साऊथ एशिया आणि इतर अनेक राष्ट्रीय व आंतरराष्ट्रीय संस्थांबरोबरच्या सहकार्याचा लाभ घ्या. NIH, ICMR आणि UNSW ऑस्ट्रेलिया यासारख्या संस्थांच्या सहाय्याने राबवण्यात येणाऱ्या संशोधन प्रकल्पांमध्ये सहभागी होण्याची संधीही उपलब्ध. सरकारी विभाग, सार्वजनिक आरोग्य संस्था, संशोधन क्षेत्र, स्वयंसेवी संस्था आणि आरोग्य व्यवस्थापन अशा अनेक क्षेत्रात उज्ज्वल करिअरच्या संधी तुमची वाट पाहत आहेत. मग वाट कसली पाहताय? आजच ऑनलाइन अर्ज करा kaher.edu.in. अधिक माहितीसाठी भेट द्या काहेर जेनेमसी कॅम्पस, नेहरू नगर, बेळगावी. फोन नंबर 08312444444, एक्सटेन्शन 4327.
2: ಇದೀಗ ಪ್ರಸಾರವಾಗಲಿದೆ ವಾರ್ತೆಗಳು. ಇದು ಆಕಾಶವಾಣಿ ಪ್ರಸ್ತುತಿ.
3: 16ನೇ ಹಂತದ ಕಲ್ಲಿದ್ದಲು ಗಣಿ ಹರಾಜು ಪ್ರಕ್ರಿಯೆ ಆರಂಭ. ವಾರ್ತೆಗಳ ವಿವರ. ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಇಪಿಎಫ್ಒ ಕಡ್ಡಾಯ ಮಾಸಿಕ ವೇತನದ ಮಿತಿಯನ್ನು ಪ್ರಸ್ತುತ ಇರುವ 15,000 ರೂಪಾಯಿಗಳಿಂದ 25,000 ರೂಪಾಯಿಗಳಿಗೆ ಹೆಚ್ಚಿಸಲು ಕೇಂದ್ರ ಸಂಪುಟ ಅನುಮೋದನೆ ನೀಡಿದೆ. ಸಂಪುಟ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್, ಈ ನಿರ್ಧಾರದಿಂದ ಹೆಚ್ಚುವರಿಯಾಗಿ 51 ಲಕ್ಷಕ್ಕೂ ಹೆಚ್ಚು ಉದ್ಯೋಗಿಗಳ ಇಪಿಎಫ್ಒ ಕಡ್ಡಾಯ ವ್ಯಾಪ್ತಿಗೆ ಸೇರ್ಪಡೆಗೊಳ್ಳಲಿದ್ದು ಶ್ರಮಿಕ ವರ್ಗಕ್ಕೆ ಸಾಮಾಜಿಕ ಭದ್ರತೆಯ ರಕ್ಷಣೆ ಮತ್ತಷ್ಟು ವಿಸ್ತರಣೆಯಾಗಲಿದೆ ಎಂದರು. ಇದರಿಂದಾಗಿ ಸರ್ಕಾರದ ಮೇಲಿನ ವಾರ್ಷಿಕ ವೆಚ್ಚ ಸುಮಾರು 11,339 ಕೋಟಿ ರೂಪಾಯಿಗಳಾಗಲಿದೆ ಎಂದಿದ್ದಾರೆ. 2004ರಿಂದ 2014ರವರೆಗಿನ ದಶಕದ ಅವಧಿಯಲ್ಲಿ ಇಪಿಎಫ್ಒ ವೇತನ ಮಿತಿಯಲ್ಲಿ ಯಾವುದೇ ಬದಲಾವಣೆಗಳು ಆಗಿರಲಿಲ್ಲ. ತದನಂತರ ಸೆಪ್ಟೆಂಬರ್ 14ರ ನಂತರ ಇದನ್ನು 15,000 ರೂಪಾಯಿಗಳಿಗೆ ಹೆಚ್ಚಿಸಲಾಗಿತ್ತು ಎಂದು ಸ್ಮರಿಸಿದರು. ಕಳೆದ ಕೆಲವು ವರ್ಷಗಳಲ್ಲಿ ದೇಶದಲ್ಲಿ ಆಗಿರುವ ವೇತನ ಏರಿಕೆ, ಹೆಚ್ಚಿನ ಆದಾಯ, ಉದ್ಯೋಗ ವಲಯ ವಿಸ್ತರಣೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಈ ವೇತನ ಮಿತಿಯನ್ನು 25,000 ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ ಎಂದರು. ಭಾರತೀಯ ಚಿತ್ರರಂಗಕ್ಕೆ ನೀಡಿದ ಅಪಾರ ಕೊಡುಗೆ ಹಾಗೂ ಹಲವು ದಶಕಗಳ ಚಲನಚಿತ್ರ ಪಯಣವನ್ನು ಗೌರವಿಸಿ ಹಿರಿಯ ನಟ ಅನಂತನಾಗ್ ಅವರಿಗೆ 2024ರ ಸಾಲಿನ ಪ್ರತಿಷ್ಠಿತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಘೋಷಿಸಲಾಗಿದೆ. ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ಇಂದು ಈ ಕುರಿತು ಅಧಿಕೃತ ಪ್ರಕಟಣೆ ಹೊರಡಿಸಿದ್ದು, ಈ ತಿಂಗಳ 22ರಂದು ಗುಜರಾತ್ನ ಕೇವಡಿಯಾದಲ್ಲಿ ನಡೆಯಲಿರುವ 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುವುದು. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯಿಂದ ಗೌರವಿಸಲ್ಪಟ್ಟ ಹಿರಿಯ ನಟ ಅನಂತನಾಗ್ ಅವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಅನಂತನಾಗ್ ಅವರ ಸಹಜ ಅಭಿನಯ, ಅಪರೂಪದ ವೈವಿಧ್ಯತೆ ಮತ್ತು ಕೌಶಲ್ಯವು ದಶಕಗಳಿಂದ ಭಾರತೀಯ ಚಿತ್ರರಂಗದ ಮೇಲೆ ಅಳಿಸಲಾಗದ ಛಾಪನ್ನು ಮೂಡಿಸಿದೆ ಎಂದು ಪ್ರಧಾನಿ ಸಾಮಾಜಿಕ ಜಾಲತಾಣದಲ್ಲಿ ಶ್ಲಾಘಿಸಿದ್ದಾರೆ. ಅವರು ತಮ್ಮ ಪಾತ್ರಗಳಲ್ಲಿ ಅಪರೂಪದ ಆಳ ಹಾಗೂ ನೈಜತೆಯನ್ನು ತರುತ್ತಿದ್ದು, ಈ ಗೌರವವು ಒಬ್ಬ ಮಹಾನ್ ಕಲಾವಿದನಿಗೆ ಸಲ್ಲಬೇಕಾದ ಅರ್ಹ ಗೌರವವಾಗಿದೆ ಎಂದು ಪ್ರಧಾನಿ ಬಣ್ಣಿಸಿದ್ದಾರೆ. ನೂತನ ಹಾಗೂ ಸಣ್ಣ ರಫ್ತುದಾರರಿಗೆ ಅನುಕೂಲ ಮಾಡಿಕೊಡಲು 3 ಲಕ್ಷ ರೂಪಾಯಿವರೆಗಿನ ರಫ್ತು ಸರಕು ರವಾನೆಗೆ ನೋಂದಣಿ ಮತ್ತು ಸದಸ್ಯತ್ವ ಪ್ರಮಾಣಪತ್ರ ಹೊಂದುವ ಕಡ್ಡಾಯ ನಿಯಮದಿಂದ ಕೇಂದ್ರ ಸರ್ಕಾರ ವಿನಾಯಿತಿ ನೀಡಿದೆ. ಅಂಚೆ, ಕೊರಿಯರ್ ಹಾಗೂ ಇ ಕಾಮರ್ಸ್ ಮೂಲಕ ನಡೆಯುವ ಸಣ್ಣ ಪ್ರಮಾಣದ ರಫ್ತು ಮೇಲಿನ ನಿಯಮಾವಳಿಗಳ ಹೊರೆಯನ್ನು ತಗ್ಗಿಸುವುದು ಈ ಕ್ರಮದ ಪ್ರಮುಖ ಉದ್ದೇಶವಾಗಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಈ ವಿನಾಯಿತಿಯು ಎಂಎಸ್ಎಂಇ ಕುಶಲಕರ್ಮಿಗಳು ಹಾಗೂ ಹೊಸ ರಫ್ತುದಾರರು ಅಂತಾರಾಷ್ಟೀಯ ಮಾರುಕಟ್ಟೆಯನ್ನು ಸುಲಭವಾಗಿ ತಲುಪಲು ನೆರವಾಗಲಿದೆ. ರಫ್ತು ಮೌಲ್ಯವು 3 ಲಕ್ಷ ರೂಪಾಯಿ ಮೀರಿದರೆ ಸಂಬಂಧಪಟ್ಟ ರಫ್ತು ಪ್ರೋತ್ಸಾಹಕ ಮಂಡಳಿಗಳ ಸದಸ್ಯತ್ವ ಪಡೆದು ಸರ್ಕಾರಿ ಸೌಲಭ್ಯಗಳನ್ನು ಮುಂದುವರಿಸಬಹುದು ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಹಾಗೂ ವಸತಿ ಮತ್ತು ನಗರ ವ್ಯವಹಾರಗಳ ರಾಜ್ಯ ಸಚಿವ ತೋಖಾನ್ ಸಾಹು ಜಂಟಿಯಾಗಿ ಸ್ವಚ್ಛತಾ ಹಿ ಸೇವಾ 2026 ಅಭಿಯಾನಕ್ಕೆ ಇಂದು ಚಾಲನೆ ನೀಡಿದರು. ಈ ಬಾರಿಯ ಅಭಿಯಾನ ಸ್ವಚ್ಛತೆಯಲ್ಲಿ ಸಹಭಾಗಿತ್ವ, ಸ್ವಚ್ಛ ಭಾರತ ವಿಕಸಿತ ಭಾರತ ಎಂಬ ಧ್ಯೇಯವಾಕ್ಯದೊಂದಿಗೆ ನಡೆಯಲಿದೆ. ಇಂದು ಸಂಜೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವ ಸಿಆರ್ ಪಾಟೀಲ್, ಸಾರ್ವಜನಿಕ ಸ್ಥಳಗಳ ಹಾಗೂ ಸ್ವಚ್ಛತಾ ಗುರಿ ಘಟಕಗಳ ಪರಿವರ್ತನೆ, ಸ್ವಚ್ಛ ಪಾಠಶಾಲೆ, ಯುವಕರ ಭಾಗವಹಿಸುವಿಕೆ, ಸಫಾಯಿ ಕರ್ಮಚಾರಿಗಳ ಸುರಕ್ಷತೆ ಹಾಗೂ ಸನ್ಮಾನ ಶಿಬಿರ, ಸ್ವಚ್ಛತೆಯಲ್ಲಿ ಜನರ ಭಾಗವಹಿಸುವಿಕೆ ಮತ್ತು ಸ್ವಚ್ಛತೆಯಿಂದ ಸಮೃದ್ಧಿ ಎಂಬ 5 ಸ್ತಂಭಗಳನ್ನು ಈ ಅಭಿಯಾನ ಒಳಗೊಂಡಿದೆ ಎಂದರು. ವಿಶ್ವ ಪ್ರವಾಸೋದ್ಯಮ ದಿನದಂದು ಪ್ರವಾಸಿ ತಾಣಗಳು, ಅಧಿಕ ಜನಸಂದಣಿ ಇರುವ ಪ್ರದೇಶಗಳು ಹಾಗೂ ಪ್ರವಾಸಿ ಸೈಕಲ್ ಕಡಲ ತೀರಗಳ ಸ್ವಚ್ಛತೆಗೆ ವಿಶೇಷ ಒತ್ತು ನೀಡಲಾಗುವುದು ಎಂದು ಸಚಿವರು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
4: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
5: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಕೇಂದ್ರ ಕಲ್ಲಿದ್ದಲು ಸಚಿವಾಲಯವು 16ನೇ ಹಂತದ ವಾಣಿಜ್ಯ ಕಲ್ಲಿದ್ದಲು ಗಣಿ ಹರಾಜು ಪ್ರಕ್ರಿಯೆಗೆ ನಾಳೆ ಹೊಸ ದೆಹಲಿಯಲ್ಲಿ ಚಾಲನೆ ನೀಡಲಿದೆ. ಈ ಹಂತದಲ್ಲಿ ಸಂಪೂರ್ಣವಾಗಿ ಹಾಗೂ ಭಾಗಶಃ ಶೋಧಿಸಲಾದ ಹೊಸ ಕಲ್ಲಿದ್ದಲು ಬ್ಲಾಕ್ಗಳನ್ನು ಹರಾಜಿಗೆ ನೀಡಲಾಗುವುದು. ಈ ಪ್ರಕ್ರಿಯೆಯು ಯಾವುದೇ ಅಂತಿಮ ಬಳಕೆ ನಿರ್ಬಂಧಗಳು ಇಲ್ಲದೆ ಅತ್ಯಂತ ಸರಳ ನಿಯಮಗಳ ಅಡಿಯಲ್ಲಿ ಮುಂದುವರಿಯಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಯೋಜನೆ ಅಡಿ ಸ್ವಯಂಚಾಲಿತ ಮಾರ್ಗದ ಮೂಲಕ 100%ರಷ್ಟು ವಿದೇಶಿ ನೇರ ಹೂಡಿಕೆಗೆ ಅವಕಾಶ ನೀಡಲಾಗಿದೆ. ಹೊಸ ಹಾಗೂ ಸಣ್ಣ ಹರಾಜುದಾರರು ಸುಲಭವಾಗಿ ಪ್ರವೇಶಿಸಲು ಮತ್ತು ಸ್ಥಾಪಿತ ಗಣಿಗಾರಿಕೆ ಸಂಸ್ಥೆಗಳು ಸ್ಪರ್ಧಿಸಲು ಅನುಕೂಲವಾಗುವಂತೆ ಈ ನಿಬಂಧನೆಗಳನ್ನು ವಿನ್ಯಾಸಗೊಳಿಸಲಾಗಿದೆ. ಗಡಿಯಾಚುಗಿನ ಶಸ್ತ್ರಾಸ್ತ್ರ, ಸ್ಫೋಟಕಗಳು ಹಾಗೂ ಮಾದಕ ದ್ರವ್ಯಗಳ ಅಕ್ರಮ ಸಾಗಣೆ ಮತ್ತು ಯುವಕರನ್ನು ಉಗ್ರವಾದಕ್ಕೆ ಪ್ರಚೋದಿಸುತ್ತಿದ್ದ ಶಹಜಾದ್ ಭಟ್ಟಿ ನೆಟ್ವರ್ಕ್ SBNಅನ್ನು ಕೇಂದ್ರ ಸರ್ಕಾರವು ಕಾನೂನುಬಾಹಿರ ಚಟುವಟಿಕೆಗಳ ತಡೆ ಕಾಯ್ದೆ UAPA ಅಡಿಯಲ್ಲಿ ಭಯೋತ್ಪಾದಕ ಸಂಸ್ಥೆ ಎಂದು ಅಧಿಕೃತವಾಗಿ ಘೋಷಿಸಿದೆ. ಈ ಕುರಿತು ಕೇಂದ್ರ ಗೃಹ ಸಚಿವಾಲಯ ಗೆಜೆಟ್ ಅಧಿಸೂಚನೆ ಹೊರಡಿಸಿದೆ. ಸೌದಿ ಅರೇಬಿಯಾದ ಪವಿತ್ರ ಮೆಕ್ಕಾ ನಗರದ ಸಮೀಪ ನಡೆದ ಡ್ರೋನ್ ದಾಳಿಗೆ ಭಾರತ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಈ ಕುರಿತು ಸುದ್ದಿಗಾರರಿಗೆ ಮಾಹಿತಿ ನೀಡಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣದೀಪ್ ಜೈಸ್ವಾಲ್, ಸೌದಿ ಅರೇಬಿಯಾದ ಸಾರ್ವಭೌಮ ಭೂಪ್ರದೇಶದ ಮೇಲಿನ ದಾಳಿಗಳನ್ನು ಹಾಗೂ ನಾಗರಿಕರ ಜೀವ ಮತ್ತು ಸಾರ್ವಜನಿಕ ಮೂಲಸೌಕರ್ಯಗಳಿಗೆ ಧಕ್ಕೆ ತರುವಂತಹ ಕೃತ್ಯಗಳನ್ನು ಭಾರತ ಖಂಡಿಸುತ್ತದೆ ಎಂದು ಪುನರುಚ್ಚರಿಸಿದ್ದಾರೆ. ಇಸ್ರೇಲಿ ದಾಳಿಯಿಂದ ಹಾನಿಗೊಳಗಾಗಿದ್ದ ಗಾಜಾ ನಗರದ 7 ಅಂತಸ್ತಿನ ವಸತಿ ಕಟ್ಟಡವೊಂದು ಇಂದು ಇದ್ದಕ್ಕಿದ್ದಂತೆ ಕುಸಿದು ಬಿದ್ದ ಪರಿಣಾಮ ಕನಿಷ್ಠ 20 ಪ್ಯಾಲೆಸ್ತೀನಿಯನ್ನರು ಮೃತಪಟ್ಟು 14 ಜನರು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಮೃತರ ಪೈಕಿ 5 ಮಂದಿ ಮಕ್ಕಳು ಇದ್ದಾರೆ ಎಂದು ಗಾಜಾ ನಾಗರಿಕ ರಕ್ಷಣಾ ಅಧಿಕಾರಿಗಳು ತಿಳಿಸಿದ್ದಾರೆ. ಕುಸಿದ ಕಟ್ಟಡದ ಅವಶೇಷಗಳ ಅಡಿಯಲ್ಲಿ ಸುಮಾರು 100ಕ್ಕೂ ಹೆಚ್ಚು ಜನರು ಸಿಲುಕಿರುವ ಸಾಧ್ಯತೆ ಇದ್ದು ರಕ್ಷಣಾ ಸಿಬ್ಬಂದಿ ತೆರವು ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ. ಭಾರತದೊಂದಿಗಿನ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಐತಿಹಾಸಿಕ ಎಂದು ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಬಣ್ಣಿಸಿದ್ದಾರೆ. ಇದು ಭಾರತದ 140 ಕೋಟಿ ಗ್ರಾಹಕರ ಬೃಹತ್ ಮಾರುಕಟ್ಟೆಗೆ ಪ್ರವೇಶ ಕಲ್ಪಿಸುವ ಮೂಲಕ ದೇಶದ ಉದ್ಯೋಗ ಹಾಗೂ ಆದಾಯವನ್ನು ಹೆಚ್ಚಿಸಲಿದೆ ಎಂದಿದ್ದಾರೆ. ಈ ಒಪ್ಪಂದ ಜಾರಿಗೆ ಸಂಬಂಧಿಸಿದ ಮಸೂದೆಗೆ ನ್ಯೂಜಿಲೆಂಡ್ ಸಂಸತ್ತು 93-29 ಮತಗಳ ಬೆಂಬಲದೊಂದಿಗೆ ಅನುಮೋದನೆ ನೀಡಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನವದೆಹಲಿಯ ಯಶೋಭೂಮಿಯಲ್ಲಿ ನಾಳೆ ಸೆಮಿಕಾನ್ ಇಂಡಿಯಾ 2026ರ 5ನೇ ಆವೃತ್ತಿಯನ್ನು ಉದ್ಘಾಟಿಸಲಿದ್ದಾರೆ. 3 ದಿನಗಳ ಈ ಸಮ್ಮೇಳನ ಜಾಗತಿಕ ಅರೆವಾಹಕ ಮತ್ತು ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದಲ್ಲಿ ಸಹಕಾರ ಉತ್ತೇಜನ, ನಾವೀನ್ಯತೆಗೆ ಚಾಲನೆ, ಉತ್ಪಾದನಾ ಸಾಮರ್ಥ್ಯ ಬಲಪಡಿಸುವುದು, ಹೂಡಿಕೆ ಆಕರ್ಷಣೆ ಹಾಗೂ ಭವಿಷ್ಯಕ್ಕೆ ಸಜ್ಜಾದ ಪ್ರತಿಭೆಗಳನ್ನು ರೂಪಿಸುವ ಪ್ರಮುಖ ವೇದಿಕೆಯಾಗಲಿದೆ. ಅಂತಾರಾಷ್ಟೀಯ ಜಲ ಪ್ರದೇಶದಲ್ಲಿ ಭಾರತೀಯ ನೌಕಾಪಡೆಯ ಹಡಗಿಗೆ ಪಾಕಿಸ್ತಾನದ ನೌಕಾಪಡೆಯ ಘಟಕವೊಂದು ಡಿಕ್ಕಿ ಹೊಡೆದ ಘಟನೆಗೆ ಸಂಬಂಧಿಸಿದಂತೆ ದೆಹಲಿಯಲ್ಲಿ ಇರುವ ಪಾಕಿಸ್ತಾನ ಹೈಕಮಿಷನ್ನ ಪ್ರಭಾರಿ ಅವರಿಗೆ ಕೇಂದ್ರ ವಿದೇಶಾಂಗ ಸಚಿವಾಲಯ ಇಂದು ಸಮನ್ಸ್ ನೀಡಿದ್ದು, ಪಾಕ್ ನೌಕಾಪಡೆಯ ಈ ಸ್ವೀಕಾರಾರ್ಹವಲ್ಲದ ನಡವಳಿಕೆಯ ವಿರುದ್ದ ತೀವ್ರ ಪ್ರತಿಭಟನೆ ವ್ಯಕ್ತಪಡಿಸಿದೆ. ಛತ್ತೀಸ್ಗಢದ ಜಗದಲ್ಪುರದಲ್ಲಿ ಇರುವ ರಾಷ್ಟೀಯ ತನಿಖಾ ಸಂಸ್ಥೆಯ ವಿಶೇಷ ನ್ಯಾಯಾಲಯ 2013 ಭೀಕರ ಜೀರಂ ಕಣಿವೆ ಮಾವೋವಾದಿ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಲ್ಲಾ 10 ಜನ ಅಪರಾಧಿಗಳಿಗೆ ಇಂದು ಮರಣದಂಡನೆ ಶಿಕ್ಷೆ ವಿಧಿಸಿ ತೀರ್ಪು ನೀಡಿದೆ. ಈ ತೀರ್ಪನ್ನು ಹೈಕೋರ್ಟ್ನಲ್ಲಿ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಲು ಅಪರಾಧಿಗಳಿಗೆ 30 ದಿನಗಳ ಕಾಲಾವಕಾಶ ನೀಡಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ವಿವಿಧ ಸಂದರ್ಭಗಳಲ್ಲಿ ಬಂದಿರುವ ನೆನಪಿನ ಕಾಣಿಕೆಗಳು ಹಾಗೂ ಉಡುಗೊರೆಗಳ ಇ ಹರಾಜು ಪ್ರಕ್ರಿಯೆಯು ನಾಳೆಯಿಂದ ಪ್ರಾರಂಭವಾಗಲಿದೆ. ಈ ಕುರಿತು ನವದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್, ಈ ವರ್ಷದ ಹರಾಜಿನಲ್ಲಿ ಸುಮಾರು 1500 ವಸ್ತುಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ ಎಂದು ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಪಿಎಫ್ಒ ಕಡ್ಡಾಯ ವೇತನ ಮಿತಿ 25,000 ರೂಪಾಯಿಗೆ ಏರಿಕೆ, ಕೇಂದ್ರ ಸಂಪುಟ ಅನುಮೋದನೆ. ಹಿರಿಯ ನಟ ಅನಂತ್ನಾಗ್ ಅವರಿಗೆ 2024 ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಘೋಷಣೆ, ಪ್ರಧಾನಿ ಸೇರಿ ಗಣ್ಯರಿಂದ ಅಭಿನಂದನೆ. 3 ಲಕ್ಷ ರೂಪಾಯಿವರೆಗಿನ ಸಣ್ಣ ಮೌಲ್ಯದ ರಫ್ತಿಗೆ ಕೇಂದ್ರ ಸರ್ಕಾರದಿಂದ ಆರ್ಸಿಎಂಸಿ ಪ್ರಮಾಣಪತ್ರದಿಂದ ವಿನಾಯಿತಿ. ಸ್ವಚ್ಛತಾ ಹಿ ಸೇವಾ 2026 ಅಭಿಯಾನಕ್ಕೆ ಕೇಂದ್ರ ಸಚಿವ ಸಿಆರ್ ಪಾಟೀಲ್ ಚಾಲನೆ. ಮತ್ತು ನವದೆಹಲಿಯಲ್ಲಿ ನಾಳೆ 16ನೇ ಹಂತದ ಕಲ್ಲಿದ್ದಲು ಗಣಿ ಹರಾಜು ಪ್ರಕ್ರಿಯೆ ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
2: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.
7: हेलो नमस्कार, वेलकम बैक वन मोर टाइम. आप ट्यून कर चुके हैं वेणु ध्वनि 90.4 KLE कनसु और आज हम बात कर रहे हैं ऑन चेजिंग योर ड्रीम्स एंड अचीविंग योर गोल्स. दोस्तों याद रखिए, आपके ड्रीम्स एक तरह के बीज है, यानी सीड्स है आपके पोटेंशियल के, और गोल्स वो टूल्स है जो आपको गाइड करते हैं आपके पोटेंशियल को मैक्सिमाइज करने के लिए, उसको बढ़ाने के लिए. सो गाइज, एज यू नेविगेट द इंटरशेड डांस बिटवीन ड्रीम्स एंड गोल्स, ऑलवेज रिमेंबर दैट यू होल्ड द पावर टू शेप योर डेस्टिनी. कीप ड्रीमिंग, कीप सेटिंग गोल्स एंड never give up and never underestimate the transformative journey that awaits you. And this is your host RJ Ayush signing off. Jald milenge ek aur zabardast episode mein. Tab tak ke liye aapko kya karna hai, aapko dhyan rakhna hai aapka aur aapke parivar ka, aur haste rehna hai, sunte rehna hai Venu Dhwani 90.4 K.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
1: For the first time in Hubballi, a golden opportunity for new entrepreneurs, young entrepreneurs, startup founders and aspiring self-employed individuals. Turn your ideas into income and build a strong foundation for your dream business by attending this one-day skill development workshop, Empower 365, from idea to company. On Sunday, 18th of October 2026, this workshop will help you transform your business ideas into successful ventures, develop essential entrepreneurial and business skills, learn practical strategies for starting and growing a profitable business, gain insights and inspiration from experienced entrepreneurs. Take the first step towards becoming a successful and profitable entrepreneur. Register today. Contact 9513519666. Geekona Success Strategy.
2: कर्नाटक लिंगायत शिक्षण संस्था बेळगावी, तुमच्या स्वप्नांचे रूपांतर वैद्यकीय व्यवसायात करा. केली नीट रिपीटर बॅच आता बेळगावीत प्रवेश प्रक्रिया सुरू झालेली आहे. केली विद्यार्थी तसेच गुणवंत विद्यार्थ्यांसाठी विशेष शुल्क सवलत. नीट 2026 मध्ये 400 जास्त गुण मिळवणाऱ्या विद्यार्थ्यांना मोफत प्रशिक्षण. विद्यार्थी व विद्यार्थिनींसाठी स्वतंत्र वसतिगृहाची सुविधा. पहिली बॅच 3 ऑगस्ट 2026 पासून सुरू झाली आहे. उशीर करू नका. डॉक्टर होण्याच्या तुमच्या स्वप्नाकडे आजच पहिले पाऊल टाका. अधिक माहितीसाठी संपर्क 9912340868 आणि 9380056483.

ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವಿಜಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಈ ರೇಡಿಯೋ ಸ್ಟೇಷನ್ ಅಲ್ಲಿ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗುತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತೆ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ.

ಭಾವ ತಿಳಿಯಲು ಬೇಕಿಲ್ಲ ಮಾತುಗಳ ತೋರಣ, ಮನದ ಪ್ರೀತಿಯ ತಿಳಿಯಲು ಸಾಕು ಮೆಲ್ಲುಸಿರಿನ ಸವಿಗಾನ. ಕೆಎಲ್ಇ ವೇಣುಧ್ವನಿಯ 90.4 ತರಂಗಗಳಲ್ಲಿ ನೀವು ಕೇಳ್ತಾ ಇದ್ದೀರ ಮೆಲ್ಲುಸಿರೆ ಸವಿಗಾನ. ಕಾರ್ಯಕ್ರಮದ ಆರಂಭದ ಗೀತೆ KSL ಸ್ವಾಮಿ ನಿರ್ದೇಶನದ, ಡಾಕ್ಟರ್ ರಾಜ್ಕುಮಾರ್, ಕಲ್ಪನಾ, ನರಸಿಂಹರಾಜು, ಸಿ ಅಶ್ವಥ್ ಮುಂತಾದವರ ತಾರಾಬಳಗವಿರುವ ಗಾಂಧಿನಗರದ ಚಿತ್ರದ ಗೀತೆಯಿದು. ನೀ ಮುಡಿದ ಮಲ್ಲಿಗೆ ಹೂವಿನ ಮಾಲೆ.

ಕೆಯಲ್ಲಿ ವೇಣುಧ್ವನಿಯ ಮೆಲ್ಲುಸಿರೇ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಬಲೆ ಹುಚ್ಚ ಚಿತ್ರದ ಗೀತೆ ಇದು. 1972 ತೆರೆಕಂಡಂತಹ ಈ ಚಿತ್ರಕ್ಕೆ ಸಂಗೀತವನ್ನು ನೀಡಿದ್ದಾರೆ ರಾಜನ್ ನಾಗೇಂದ್ರ. ಗೀತೆ ಯಾರು ನೀನು ಹೇಳು ಎಲ್ಲಿಂದ ಬಂದೆ ಹೇಳು.

ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣು ಧ್ವನಿ 90.4 ಎಫ್ಎಂ ಕಾರ್ಯಕ್ರಮವಿದು ಮೆಲ್ಲು ಸಿರೆ ಸವಿಗಾನ. ಮುಂದಿನ ಗೀತೆ ಅನಂತ್ನಾಗ್ ಲಕ್ಷ್ಮಿ ಅಭಿನಯಿಸಿದಂತಹ 1979 ತೆರೆಕಂಡ ಚಂದನದ ಗೊಂಬೆ ಚಿತ್ರದ ಗೀತೆ ಇದು. ಮನೆಯನ್ನು ಬೆಳಗಿದೆ ಇಂದು ನೀ ಬಂದು ಸುಖ ತಂದು

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ಕೆಯಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಆರ್ ರಾಮಮೂರ್ತಿ ನಿರ್ದೇಶನದ ಚೂರಿ ಚಿಕ್ಕಣ್ಣ ಚಿತ್ರದ ಗೀತೆ ಮೆಲ್ಲಗೆ ನಡೆ ಮೆಲ್ಲಗೆ ಕೋಪವೇಕೆ ಚಿನ್ನ.

ನೀವು ಕೇಳ್ತಾ ಇದ್ದೀರಾ ಕೆಯಲ್ಲಿ ವೇಣು ಧ್ವನಿ 90.4 ಎಫ್ಎಂ ಕಾರ್ಯಕ್ರಮವಿದು ಮೆಲ್ಲುಸಿರೆ ಸವಿಗಾನ. ಕಾರ್ಯಕ್ರಮದ ಮುಂದಿನ ಗೀತೆ ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆ ಇದು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯವಿರುವ ಈ ಗೀತೆಯನ್ನ ಎಸ್ ಜಾನಕಿಯವರು ಹಾಡಿದ್ದಾರೆ. ನಗು ಎಂದಿದೆ ಮಂಜಿನ ಬಿಂದು.

ಕಾರ್ಯಕ್ರಮವಿದು. ಕೆಎಲ್ಇ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ. 1972 ತೆರೆ ಕಂಡ ಬಂಗಾರದ ಮನುಷ್ಯ ಚಿತ್ರದ ಗೀತೆ ಇದು. ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ. ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವೂ ಮುಂದೆ.

ಆದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ ಇದ ನೆನಪಿಡಬೇಕು ನಿತ್ಯ ದುಡಿಮೆಯ ನಂಬಿ ಬದುಕು ದುಡಿಮೆಯ ನಂಬಿ

ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮವನ್ನ. ಕಾರ್ಯಕ್ರಮದ ಮುಂದಿನ ಗೀತೆ ಕೆಣಗಲ್ ಪ್ರಭಾಕರ್ ಶಾಸ್ತ್ರಿಯವರ ಸಾಹಿತ್ಯವಿರುವಂತಹ ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದ 1963 ತೆರೆ ಕಂಡಂತಹ ಕುಲವಧು ಚಿತ್ರದ ಗೀತೆ ಇದು. ಒಲವಿನ ಪ್ರಿಯಲತೆ ಅವಳದೇ ಚಿಂತೆ.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚ್ಯಾ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್ ಯಳೂರು
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವಿನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರ ಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರ ಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.